ಕನ್ನಡ ಭಕ್ತಿಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 ಏಳು ಗಂಟೆಯವರೆಗೆ ಪ್ರಸಾರವಾಗಲಿದೆ. ಚಿಂತನ ಕಾರ್ಯಕ್ರಮ 7:00 to 7:15, ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ 7:15 to 7:30, ಸಂಸ್ಕೃತಂ ವದಾಮಹ 7:30 to 8:00, ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿಗೀತೆಗಳ ಕಾರ್ಯಕ್ರಮ 8:00 to 8:15 ಭಾಷೆಯಲ್ಲಿ, 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ 8:30 to 9:00, ಮಧುರ ಮುಂಜಾನೆ ಕಾರ್ಯಕ್ರಮ 9:00 to 9:30, ವಿಶೇಷ ಕಾರ್ಯಕ್ರಮಗಳು 9:30 to 10:00, ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 10:00 to 12:00. ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ 12:30 to 1:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 1:00 to 1:30. ಮಹಿಳಾ ವೇದಿಕೆ ಕಾರ್ಯಕ್ರಮ 1:30 to 2:00 ಪ್ರಸಾರವಾಗಲಿದೆ. ಮರಾಠಿ ಸಮಯ 2:00 to 2:15. ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00. ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ 4:30 to 5:00 ಪ್ರಸಾರವಾಗಲಿದೆ. ನಿಮ್ಮ ಸೇವೆಯಲ್ಲಿ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00. ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ಗಿರಿಜಾನಂದನ ಹೇ ಗಿರಿಜಾನಂದನ ಹೇ ಶಿವನಂದನ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ಜಯದೇವಿ ಜಯದೇವಿ ಜಯಶ್ರೀ ಸರಸ್ವತಿ ಎನ್ನರುಣ್ಮಂದಿರದೇ ಇರು ನಿತ್ಯ ಸುಮತಿ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಲೋಕಮಾತೆ ಲೋಕದಾತೆ ದೇವತೆ ದಿವ್ಯ ಬೆಳಕ ನೀಡುವ ಮಾತೆ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಜೈ ಜೈ ಶಕ್ತಿ ಜಗದಾಂಬೆ, ಪಾಲಿಸು ಪಾಲಿಸು ಮೂಕಾಂಬೆ, ಜಗನ್ಮಾತೆಗೆ ಜಯವೆನ್ನಿ. ಕೇಳಿ ಈ ಒಂದು ಗೀತೆಯನ್ನು.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ಶ್ರೀ ಶಾರದಾ ದೇವಿ ಹೇ ಮಹಾಮಾತೆ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.
1: ಆತ್ಮೀಯರೇ, ನಾನು ಡಾಕ್ಟರ್ ವಿಜಯಲಕ್ಷ್ಮಿ ಪುಟ್ಟಿ, ತಿರ್ಲಾಪುರ್, ಮರಾಠ ಮಂಡಲ್ ಮಹಾವಿದ್ಯಾಲಯದಲ್ಲಿ ಇಂಗ್ಲಿಷ್ ಉಪನ್ಯಾಸಕಿ. ಇವತ್ತು ನಾನು ಶಿವಶರಣೆ ಸತ್ಯಕ್ಕ ಇವಳ ಒಂದು ವಚನವನ್ನು ತೆಗೆದುಕೊಂಡು ಬಂದಿದ್ದೇನೆ. ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರಧನ ಪರಸ್ತ್ರೀ ಪರದೈವಂಗಳಿಗೆರಗ ತಿಪ್ಪುದೇ ನೇಮ, ಜಂಬುಜಕ್ಕೇಶ್ವರನಲ್ಲಿ ಇವು ಕಾಣಿರಣ್ಣ ನಿತ್ಯ ನೇಮ. ಕಸಗೂಡಿಸುವ ಕಾಯದ ಸತ್ಯಕ್ಕ ಶರಣರ ಸಿದ್ಧಾಂತಕ್ಕೆ ಮನಸೋತವಳು. ಲಿಂಗನಿಷ್ಠೆ ಕಾಯಕ ನಿಷ್ಠೆಗಳನ್ನು ಶ್ರದ್ಧೆಯಿಂದ ಮಾಡ್ತಾಳೆ. ಸತ್ಯ ಶುದ್ಧ ಕಾಯಕದಿಂದ ಬಂದುದರಿಂದ ದಾಸೋಹ ಮಾಡುವುದು ಸತ್ಯಕ್ಕಳ ಪದ್ಧತಿ. ಲಿಂಗನಿಷ್ಠೆಯನ್ನು ಹೊಂದಿರುವಂಥ ಸತ್ಯಕ್ಕ ಮೂರ್ತಿ ಪೂಜೆ, ಮಂತ್ರ, ತಂತ್ರಗಳ ಪೂಜೆಯನ್ನು ಒಪ್ಕೊಳ್ಳೋದಿಲ್ಲ. ನಮ್ಮೊಳಗಿನ ದೇವ್ರು ಯಾರಪ್ಪ ಅಂತಂದ್ರೆ, ಅರಿವನ್ನ ಕಾಣಲು ಕರಸ್ಥಲದಲ್ಲಿ ಅರಿವಿನ ಕುರುಹು ಲಿಂಗ, ಅದನ್ನು ಬಸವಣ್ಣವರು ನೀಡಿದ್ದು. ನಾವು ಪೂಜೆ ಮಾಡುವವರಲ್ಲ, ಲಿಂಗ ಪೂಜೆ ಮಾಡಿಕೊಳ್ಳುವವರು. ಬಹಳ ಸುಲಭವಾಗಿ ಲಿಂಗಾನುಸಂಧಾನದ ಮೂಲಕ ಬಸವಣ್ಣನನ್ನ ಕಾಣುವುದು, ಭಗವಂತನನ್ನ ಕಾಣುವುದು. ಆದರೆ ಲಿಂಗವನ್ನು ಧರಿಸಿಕೊಂಡು ಮತ್ತೆ ಅರ್ಚನೆ ಪೂಜೆ ಮಾಡೋದು ನಮ್ಮ ಪದ್ಧತಿ ಅಂತ ಹೇಳೋದು, ಮಂತ್ರ ತಂತ್ರಗಳನ್ನು ಅನುಸರಿಸೋದು ಶರಣರ ಲಕ್ಷಣ ಅಲ್ಲ ಅಂತ ಹೇಳ್ತಾರೆ ಸತ್ಯಕ್ಕ. ಪೂಜೆ ಮಾಡಿ ಧೂಪ ದೀಪಾರತಿ ಮಾಡೋದು ನಮ್ಮ ಪದ್ಧತಿನ ಅಲ್ಲ. ಸತ್ಯ ಶುದ್ಧ ಕಾಯಕದಿಂದ ಬಂದ ಸಂಪತ್ತು ಮಾತ್ರ ನಮ್ಮದು. ಬೇರೆಯವರ ದುಡ್ಡು ಸಂಪತ್ತಿಗೆ ಎಂದು ಆಸೆ ಮಾಡಬಾರ್ದು. ಶರಣರಿಗೆ ತಮ್ಮ ಹೆಂಡತಿಯನ್ನು ಬಿಟ್ಟು ಬೇರೆ ಹೆಣ್ಣು ಮಕ್ಕಳು, ಪರಸ್ತ್ರೀ ಪರಸ್ತ್ರೀಗೆ ಎಂದು ಅವರು ಮನಸ್ಸೋಲ್ಬಾರ್ದು. ನಮ್ಮೊಳಗಿನ ಅರಿವೇ ಗುರು ಭಗವಂತನನ್ನು ಕಾಣುವ ಇಷ್ಟಲಿಂಗವನ್ನು ಬಿಟ್ಟು ಅನ್ಯ ದೈವಗಳಿಗೆ ಎರಗುವುದು ಮಹಾ ಅಪರಾಧ ಅಂತ ಹೇಳ್ತಾರೆ ಸತ್ಯಕ್ಕ. ನಾವು ಯಾವಾಗಲೂ ಕಟ್ಟಿಕೊಂಡ ಲಿಂಗಕ್ಕೆ ಭದ್ರಾಗಿರಬೇಕು. ಇದನ್ನೇ ಅಂಬಿಗರ ಚೌಡಯ್ಯ ಒಂದು ಕಡೆ ಹೇಳ್ತಾರೆ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗುವ ಮೂಢರ ಎಡಗಾಲ ಪಾದರಕ್ಷೆಯನ್ನು ತೆಗೆದು ಹೊಡೆ ಅಂತ ಹೇಳಿ ನಿಷ್ಠುರವಾಗಿ ಹೇಳ್ತಾರೆ. ಅಂದ್ರೆ ಅಂತಹ ಬದ್ಧತೆಯ ವಚನಗಳನ್ನ ಕೇಳಿದ ಸತ್ಯಕ್ಕ ಸಮಾಜದಲ್ಲಿ ಇರಬೇಕಾದಂತ ಆದರ್ಶಗಳನ್ನ ಕುರಿತು ಹೇಳ್ತಾಳೆ. ಸತ್ಯಕ್ಕನ ಕಾಯಕ ಏನಪ್ಪಾ ಅಂತಂದ್ರೆ ಕಸ ಗುಡಿಸೋದು. ಆದರೆ ಕಸ ಗುಡಿಸುವುದರ ಜೊತೆ ಜೊತೆಗೆ ಸಮಾಜದಲ್ಲಿ ಇರುವಂತಹ ಅಜ್ಞಾನ, ಮೂಢನಂಬಿಕೆ, ಅಂಧಕಾರಗಳನ್ನ ಆಕೆ ಗುಡಿಸಿ ಹಾಕ್ತಾಳೆ. ಕಸ ಗುಡಿಸುತ್ತಲೇ ಕಾಯಕ ಮತ್ತು ದಾಸೋಹಗಳನ್ನ ನಿರಂತರವಾಗಿ ನಡೆಸಿಕೊಂಡು ಬಂದಂತಹ ಆದರ್ಶವಾದಿ ಅವಳು. ನೇರ, ನಿಷ್ಠುರ, ಸತ್ಯ, ಪ್ರಾಮಾಣಿಕತೆಗೆ ಹೆಸರಾದಂಥವಳು. ಅವಳು ಸತ್ಯಕ್ಕೆ ಅಕ್ಕಳಾಗಿದ್ಲು. ಅದಕ್ಕೆ ನಾವು ಅವಳನ್ನು ಸತ್ಯಕ್ಕ ಅಂತ ಹೇಳ್ತೀವಿ. ಇವತ್ತು ನಾವು ಸುಳ್ಳು, ಲಂಚ, ಭ್ರಷ್ಟಾಚಾರ, ಭ್ರಮೆಗಳಿಂದ ಹೊರಬರದಂಗೆ ಒದ್ದಾಡ್ತೀವಿ. ಇಂದಿನ ಪ್ರಜ್ಞಾವಂತ ಸಮಾಜದೊಳಗೆ ಬಹಳಷ್ಟು ಪೂಜೆಗಳನ್ನು ಮಾಡ್ತೀವಿ, ಪುನಸ್ಕಾರಗಳನ್ನು ಮಾಡ್ತೀವಿ, ಅವೆಲ್ಲ ಭಾಳ ಹೆಚ್ಚಾಕತ್ತವ. ಆದರೆ ದಿನದಿಂದ ದಿನಕ್ಕೆ ಜೊತೆ ಜೊತೆಗೆ ಲಂಚ ವಂಚನೆಗಳು ಕೂಡ ಹೆಚ್ಚಾಕತ್ತವ ಹೊರತು ಕಡಿಮೆ ಏನಾಗಿಲ್ಲ. ಸಮಾಜದ ಈ ಎಲ್ಲ ಕೊಳಕುಗಳನ್ನು ತೆಗಿಲಿಕ್ಕೆ ಇಂದಿನ ಸ್ತ್ರೀಯರು ಮನಸ್ಸು ಮಾಡಬೇಕು. ಸತ್ಯಕ್ಕನ ಆದರ್ಶಗಳನ್ನು ನಾವು ತಂದಿದ್ದೆ ಆದರೆ ಆದರ್ಶ ರಾಜ್ಯ ನಿರ್ಮಾಣ ಸಾಧ್ಯವಾದೀತು. ಕಸಗೂಡಿಸುವ ಸತ್ಯಕ್ಕ ನಮಗೆ ಒಬ್ಬ ಘನ ವ್ಯಕ್ತಿತ್ವದ ಪ್ರೌಢ ಚಿಂತನಕಾರಳಾಗಿ ಕಾಣ್ತಾಳೆ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಿದವರು ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು. ಓಂ ನಮೋ

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 14ನೇ ಅಧ್ಯಾಯದ ಪ್ರಾರಂಭದಲ್ಲಿ ಭಗವಂತ ಹೇಳ್ತಾರೆ, ಈ ಜ್ಞಾನ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಈ ಜ್ಞಾನವನ್ನ ತಿಳಿದವರು ಪರಮಗತಿಯನ್ನ ಪಡೆದರು. ದಿವ್ಯವಾಗಿರುವಂತಹ ಈ ಜ್ಞಾನ, ಈ ಜ್ಞಾನದಲ್ಲಿ ನೆಲೆಗೊಂಡವರು ನನ್ನ ರೀತಿಯ ದಿವ್ಯ ಸ್ವಭಾವವನ್ನ ಪಡೆಯವರು ಅಂತ ಭಗವಂತ ಹೇಳ್ತಾರೆ. ಅದಾದ್ಮೇಲೆ ಒಟ್ಟು ಐಹಿಕ ವಸ್ತುವಿಗೆ ಬ್ರಹ್ಮನ್ ಎಂದು ಹೆಸರು, ಅದು ಜನನದ ಮೂಲ. ನಾನು ಆ ಬ್ರಹ್ಮನಿಗೆ ಗರ್ಭದಾನ ಮಾಡಿ ಎಲ್ಲ ಜೀವಿಗಳು ಹುಟ್ಟುವುದು ಸಾಧ್ಯವಾಗುವಂತೆ ಮಾಡುತ್ತೇನೆ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯ ತಾಸಾಂ ಬ್ರಹ್ಮ ಮಹದ್ಯೋನಿರ್ ಅಹಂ ಬೀಜ ಪ್ರದಾಪಿತ ಅಂತ ಭಗವಂತ ಹೇಳ್ತಾರೆ. ನಾನೇ ಬೀಜವನ್ನು ನೀಡುವ ತಂದೆ, ಇದನ್ನು ನೀನು ತಿಳಿದುಕೊಳ್ಳಬೇಕು. ಪ್ರತಿ ಸರ್ವಯೋನಿಷು ಕೌಂತೆ ಎಲ್ಲ ಜೀವಿಗಳಿಗೆ ತಂದೆ ನಾನು, ಎಲ್ಲ ಜೀವಿಗಳ ಪಿತಾಮಹ ನಾನು ಅನ್ನೋದನ್ನು ಇಲ್ಲಿ ಭಗವಂತ ಹೇಳ್ತಾರೆ. ಸೊ ಭಗವದ್ಗೀತೆಯ ಈ ಸಂದೇಶವನ್ನು ಪ್ರತಿಯೊಬ್ಬರೂ ಅರಿತುಕೊಂಡ್ರೆ, ಕೇವಲ ಭಾರತೀಯರು ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಇರುವಂಥ ಎಲ್ಲರೂ ಕೂಡ ಇದನ್ನು ಅರಿತುಕೊಂಡ್ರೆ, ಸೊ ನಮ್ಮಲ್ಲಿ ಆ ಒಂದು ಭ್ರಾತೃತ್ವ ಅನ್ನುವಂಥದ್ದು ಬೆಳೆಯುತ್ತದೆ. ವಿಶ್ವ ಭ್ರಾತೃತ್ವ ಅಥವಾ ವಸುದೇವ ಕುಟುಂಬಕಂ ಅನ್ನುವಂಥ ಭಾವನೆ ನಮ್ಮಲ್ಲಿ ಬೆಳೆಯುತ್ತೆ. ಯಾಕೆಂದರೆ ಇಲ್ಲಿ ಕೇವಲ ಭಾರತೀಯರ ತಂದೆ ನಾನು ಅಂತ ಹೇಳ್ತಾ ಇಲ್ಲ ಶ್ರೀಕೃಷ್ಣ. ಸರ್ವ ಯೋನಿಷು ಕೌಂತೆಯ ಪ್ರತಿಯೊಬ್ಬರು, ಸುಹೃದಂ ಸರ್ವಭೂತಾನಾಂ, ಎಲ್ಲರ ತಂದೆ ನಾನು ಅನ್ನೋದನ್ನು ಭಗವಂತ ಹೇಳ್ತಾರೆ ಅಲ್ವಾ. ಪ್ರತಿಯೊಂದು ಜೀವಿಗಳ ತಂದೆ ಅಂತ ಹೇಳ್ತಾರೆ. ಸೊ ನಮ್ಮೆಲ್ಲರ ಪರಮಪಿತ ಒಬ್ಬನೇ ಅನ್ನೋದನ್ನು ನಾವು ಒಪ್ಪಿಕೊಂಡಾಗ, ಸೊ ನಮ್ಮಲ್ಲಿ ದ್ವೇಷ, ಅಸೂಯೆ ಅಥವಾ ಹೊಡೆದಾಟ ಇದೆಲ್ಲವೂ ನಿಂತು ಹೋಗುತ್ತೆ. ಭಗವದ್ಗೀತೆಯ ಜ್ಞಾನ ಪ್ರತಿಯೊಬ್ಬರಿಗೂ ಇರುವಂಥದ್ದು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅದಾದಮೇಲೆ ಪ್ರಕೃತಿಯ ಮೂರು ಗುಣಗಳ ಬಗ್ಗೆ ಇಲ್ಲಿ ಭಗವಂತ ವಿವರಿಸ್ತಾ ಹೋಗ್ತಾರೆ.

ಅವ್ಯಯಂ. ಐಹಿಕ ಪ್ರಕೃತಿಯಲ್ಲಿ ಮೂರು ಗುಣಗಳಿವೆ, ಸತ್ವ, ರಜಸ್ಸು ಮತ್ತು ತಮಸ್ಸು. ಮಹಾಬಾಹುವಾದ ಅರ್ಜುನನೇ ನಿತ್ಯನಾದ ಜೀವಿಯು ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಅವನು ಈ ಗುಣಗಳ ಬಂಧನಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ಸೊ ಈ ಐಹಿಕ ಪ್ರಕೃತಿಯಲ್ಲಿ ಮೂರು ಗುಣಗಳಿವೆ. ನಾವು ನಿತ್ಯ, ಸೊ ನಿತ್ಯನಾದ ಜೀವಿಯು ಅಂತ ಇಲ್ಲಿ ಹೇಳಲಾಗಿದೆ. ಸೊ ಜೀವಿ ನಿತ್ಯ ಶಾಶ್ವತ, ನಾವು ಆತ್ಮ, ಆತ್ಮಕ್ಕೆ ಹುಟ್ಟಿಲ್ಲ ಸಾವಿಲ್ಲ, ನಾವು ಯಾವಾಗಲೂ ಶಾಶ್ವತವಾಗಿ ಇರುತ್ತೇವೆ. ಆದರೆ ಈ ಐಹಿಕ ಪ್ರಕೃತಿಗೆ ನಾವು ಬಂದಾಗ ಪಂಚಭೂತಗಳಿಂದ ಕೂಡಿರುವಂತಹ ಈ ಶರೀರ ನಮಗೆ, ಸೊ ಯಾವ ಥರ ಅದಾದಮೇಲೆ ಸೂಕ್ಷ್ಮ ದೇಹ, ಅದಾದಮೇಲೆ ಮೂರು ಗುಣಗಳು, ಇಲ್ಲಿ ನಮ್ಮನ್ನು ಯಾವ ಥರ ಒಂದು ಕವರ್ ಮಾಡುತ್ತಂದರೆ ಈ ಐಹಿಕ ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ನಾವು ಇವುಗಳ ಬಂಧನಕ್ಕೆ ಸಿಕ್ಕಿಕೊಳ್ಳುತ್ತೇವೆ ಅಂತೇಳಿ. ಜೀವಿಯು ಲೌಕಿಕನಾದವನು, ಆದ್ದರಿಂದ ಅವನಿಗೂ ಐಹಿಕ ಪ್ರಕೃತಿಗೂ ಸಂಬಂಧವಿಲ್ಲ. ಆದರೂ ಆತನು ಐಹಿಕ ಜಗತ್ತಿನಿಂದ ಬದ್ಧನಾದ್ದರಿಂದ ಅವನು ಐಹಿಕ ಪ್ರಕೃತಿಯ ಗುಣತ್ರಯಗಳ ಪ್ರಬಲ ಪ್ರಭಾವದಲ್ಲಿ ವರ್ತಿಸುತ್ತಿದ್ದಾನೆ. ಪ್ರಕೃತಿಯ ಬೇರೆ ಬೇರೆ ಅಂಶಗಳಿಂದ ಜೀವಿಗಳಿಗೆ ಬೇರೆ ಬೇರೆ ಬಗೆಯ ದೇಹಗಳು ಲಭ್ಯವಾಗುತ್ತವೆ. ಇದರಿಂದ ಅವರು ಆ ಸ್ವಭಾವಕ್ಕೆ ಅನುಗುಣವಾಗಿ ವರ್ತಿಸಲು ಪ್ರೇರಣೆ ಪಡೆಯುತ್ತಾರೆ. ಸುಖ ದುಃಖಗಳ ವೈವಿಧ್ಯಕ್ಕೆ ಇದು ಕಾರಣ. ಸೊ ಯಾಕೆ ಭಗವಂತ ಈ ಮೂರು ಗುಣಗಳನ್ನು ಸೃಷ್ಟಿಸಿದ್ರು ಅಂತ ಯಾರಾದರೂ ಕೇಳ್ಬೋದು. ಈ ಐಹಿಕ ಪ್ರಕೃತಿಯಲ್ಲಿ ಮೂರು ಗುಣಗಳು ಅಂದರೆ ಈಗ ಯಾವ ನಿಯಮಗಳು ಇರಲೇಬೇಕಲ್ವಾ. ಈಗ ನೀವು ಯಾವುದೇ ಒಂದು ದೇಶಕ್ಕೆ ಹೋದರೂ ಆ ದೇಶದ ನಿಯಮಗಳು ಅನ್ನುವಂಥದ್ದು ಇರುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಕಾನೂನು ವ್ಯವಸ್ಥೆ, ಇದೆಲ್ಲವೂ ಯಾಕೆ ಇರುತ್ತೆ. ಸೊ ಶಾಂತಿಯಿಂದ ಎಲ್ಲರೂ ಬಾಳೋದಕ್ಕೋಸ್ಕರ ಇರುತ್ತೆ. ಯಾರಾದರೂ ರೂಲ್ಸನ್ನು ಬ್ರೇಕ್ ಮಾಡಿದರೆ ಅವರು ಶಿಕ್ಷೆಗೆ ಅರ್ಹರಾಗುತ್ತಾರೆ. ಹಾಗೆ ಇಲ್ಲಿ ಐಹಿಕ ಪ್ರಪಂಚದಕ್ಕೆ, ಐಹಿಕ ಪ್ರಪಂಚವನ್ನು ಸೃಷ್ಟಿಸಿದ ಭಗವಂತ ಅದರದ್ದೇ ಆದ ನಿಯಮಗಳನ್ನು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ರಚಿಸಿದ್ದಾರೆ, ಕರ್ಮದ ನಿಯಮ. ಸೊ ಹೇಗೆ ಇಲ್ಲಿ ಅಂದರೆ ಯಾವ ಥರ ಕರ್ಮದ ನಿಯಮ ನಮ್ಮ ಮೇಲೆ ಕೆಲಸ ಮಾಡುತ್ತೆ, ಯಾವ ಥರ ಕರ್ಮಕ್ಕೆ ಯಾವ ಥರ ಶಿಕ್ಷೆ ಅನ್ನುವಂಥದ್ದೆಲ್ಲ ನಮ್ಮ ಶಾಸ್ತ್ರಗಳಲ್ಲಿ ಅದನ್ನು ಉಲ್ಲೇಖಿಸಲಾಗಿದೆ, ಶಾಸ್ತ್ರಗಳಲ್ಲಿ ಅದರ ಬಗ್ಗೆ ವಿವರಣೆ ಇದೆ. ಹಾಗೆ ಈ ಪ್ರಕೃತಿಯ ಮೂರು ಗುಣವನ್ನು ಕೂಡ ಭಗವಂತ ಇಲ್ಲಿ ಸೃಷ್ಟಿಸ್ತಾರೆ, ಯಾಕಂದರೆ ಈ ನಿಯಮಗಳ ಅಡಿಯಲ್ಲಿ ನಾವು ಬದುಕಬೇಕು. ಇದು ಐಹಿಕ ಜಗತ್ತು, ಐಹಿಕ ಜಗತ್ತಿನ ಗುಣಲಕ್ಷಣಗಳೇ ಹಾಗೆ. ಇಲ್ಲಿ ಎಲ್ಲ ನಿಯಮಗಳಿವೆ, ಆದರೆ ಶಾಶ್ವತವಾದಂಥ ಲೋಕದಲ್ಲಿ ನಿಯಮಗಳಿಲ್ಲ. ಅಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ ನಾವು ಯಾವಾಗಲೂ ಸುಖ ಸಂತೋಷದಿಂದ ಇರುವಂಥದ್ದು. ಆದರೆ ಐಹಿಕ ಪ್ರಪಂಚ ದುಃಖಾಲಯಂ ಅಶಾಶ್ವತಂ, ಮತ್ತು ಇಲ್ಲಿ ಮೂರು ಗುಣಗಳಿಂದ ನಾವು ಬಂಧಿತರಾಗುತ್ತೇವೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಮ್ಮನ್ನು ಪವಿತ್ರೀಕರಿಸೋದಕ್ಕೆ ಇರುವಂಥದ್ದು. ಈಗ ಕರ್ಮಗಳ ನಿಯಮವನ್ನು ಸರಿಯಾಗಿ ಅರಿತುಕೊಂಡವನು ಕೆಟ್ಟ ಕರ್ಮವನ್ನು ಮಾಡುವುದಿಲ್ಲ. ಸೊ ಯಾವ ಥರ ಕರ್ಮವನ್ನು ಮಾಡಬೇಕು ಅನ್ನೋದನ್ನು ಅವನು ಶಾಸ್ತ್ರಗಳ ಪ್ರಕಾರ ಅರಿತುಕೊಳ್ತಾನೆ. ಈ ಮೂಲಕ ಅವನು ಭಗವಂತನ ಜೊತೆ ಮತ್ತೆ ಕನೆಕ್ಟ್ ಆಗ್ತಾನೆ. ಸೊ ಹೀಗೆ ಆದ್ರಿಂದ ಇಲ್ಲಿ ಇರುವಂಥ ಎಲ್ಲ ಅರೇಂಜ್ಮೆಂಟು ಕೊನೆಗೆ ನಾವು ಅಲ್ಟಿಮೇಟ್ಲಿ ಅಂತತೋಗತ್ವ ಭಗವಂತನ ಜೊತೆ ಕನೆಕ್ಟ್ ಆಗೋದಕ್ಕೆ ಇರುವಂಥದ್ದು. ಆದರೆ ಜನರಿಗೆ ಅದು ಅರ್ಥ ಆಗಲ್ಲ. ಆದ್ರಿಂದ ಇಲ್ಲಿ ಭಗವಂತ ಹೇಳ್ತಾ ಇರುವಂಥದ್ದು, ಈ ಜ್ಞಾನ ಇದು ಶ್ರೇಷ್ಠವಾದದ್ದು, ಇದನ್ನು ತಿಳಿದುಕೊಳ್ಬೇಕು. ಒಬ್ಬ ಯಾವ ಗುಣದಲ್ಲಿ ಇದ್ದಾನೆ ಅನ್ನೋದನ್ನು ಅವನು ಅರಿತುಕೊಂಡು ಅವನ ಪ್ರಜ್ಞೆಯನ್ನು ಉನ್ನತ ಮಟ್ಟಕ್ಕೆ ಇರಿಸುವಂಥ ಕಾರ್ಯವನ್ನು ಅವನು ಮಾಡಬೇಕು. ಆ ಉದ್ದೇಶದಿಂದ ಇಲ್ಲಿ ಭಗವಂತ ಈ ಮೂರು ನಿಯಮಗಳ ಬಗ್ಗೆ ವಿವರಿಸ್ತಾರೆ, ಮೂರು ಗುಣಗಳ ಬಗ್ಗೆ.

0: ಪಾಪರಹಿತನೇ. ಸಾತ್ವಿಕ ಗುಣವು ಇತರ ಗುಣಗಳಿಗಿಂತ ನಿರ್ಮಲವಾದುದು. ಆ ಕಾರಣದಿಂದ ಅದು ಪ್ರಕಾಶಮಾನವಾದದ್ದು. ಅದು ಮನುಷ್ಯನನ್ನು ಎಲ್ಲಾ ಪಾಪಕರ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತದೆ. ಆ ಗುಣದಲ್ಲಿ ಸ್ಥಿತರಾದವರು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯಿಂದ ಬದ್ಧರಾಗುತ್ತಾರೆ. ಸೊ ಈಗ ಸತ್ವಗುಣ, ರಜೋಗುಣ, ತಮೋಗುಣ, ಈ ಮೂರು ಗುಣಗಳು ಅಹಿಕ ಪ್ರಕೃತಿಯಲ್ಲಿ ಇರುವಂಥದ್ದು. ಸೊ ನಮ್ಮಲ್ಲಿ ಕೂಡ ಆ ಗುಣಗಳು ಹೇಗೆ ಇರುತ್ತೆ ಅಂತೇಳಿ. ಈಗ 100% ಸತ್ವಗುಣದಲ್ಲಿ ಒಬ್ಬರು ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವರಲ್ಲಿ 85% ಸತ್ವಗುಣ ಇರ್ಬೋದು, ಇನ್ನೊಂದು 10% ರಜೋಗುಣ, ಇನ್ನೊಂದು 5% ತಮೋಗುಣ ಇರ್ಬೋದು. ಕೆಲವರಲ್ಲಿ ರಜೋಗುಣ ಹೆಚ್ಚಿರ್ಬೋದು, 70% ರಜೋಗುಣ, 10% ಸತ್ವಗುಣ, ಇನ್ನೊಂದು 20% ತಮೋಗುಣ, ಹೀಗೆ ಇರ್ಬೋದು. ಸೊ ಯಾರಲ್ಲಿ ಯಾವುದು ಪ್ರಾಮಿನೆಂಟ್ ಆಗಿ ಅಂದರೆ ಯಾವುದು ಹೆಚ್ಚಿರುತ್ತೋ ಅದರ ಪ್ರಕಾರ ಅವರು ಯಾವ ಗುಣದವರು ಅಂತ ಹೇಳಲಾಗುತ್ತದೆ. ಸೊ ಹಾಗೆ ಇಲ್ಲಿ ಸತ್ವಗುಣ ಇತರ ಎರಡು ಗುಣಗಳಿಗಿಂತ ನಿರ್ಮಲವಾದದ್ದು ರಜೋ ಮತ್ತು ತಮೋಗುಣಗಳಿಂದ, ಅದು ಪ್ರಕಾಶಮಾನವಾದದ್ದು. ಆದರೆ ಅವರಿಗೆ ಕೂಡ ಬದ್ಧತೆ ಅನ್ನುವಂಥದ್ದಿದೆ. ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯಿಂದ ಅವರು ಬದ್ಧರಾಗುತ್ತಾರೆ ಅಂತೇಳಿ. ಸೊ ಈಗ ಅಹಿಕ ಪ್ರಕೃತಿಯಿಂದ ಬದ್ಧರಾದ ಜೀವಿಗಳು ಹಲವು ಬಗೆಗಳವರು. ಒಬ್ಬನು ಸುಖವಾಗಿರುತ್ತಾನೆ, ಮತ್ತೊಬ್ಬನು ಬಹು ಚಟುವಟಿಕೆಯಿಂದ ಇರುತ್ತಾನೆ, ಇನ್ನೊಬ್ಬನು ನಿಸ್ಸಹಾಯಕನಾಗಿರುತ್ತಾನೆ. ಈ ಎಲ್ಲ ಬಗೆಗಳ ಮಾನಸಿಕ ಅಭಿವ್ಯಕ್ತಿಗಳು ಪ್ರಕೃತಿಯಲ್ಲಿ ಜೀವಿಗಳ ಬದ್ಧ ಸ್ಥಿತಿಗೆ ಕಾರಣ. ಅವು ಹೇಗೆ ಭಿನ್ನವಾಗಿ ಬದ್ಧವಾಗಿರುತ್ತವೆ ಎನ್ನುವುದನ್ನು ಭಗವದ್ಗೀತೆಯ ಈ ವಿಭಾಗದಲ್ಲಿ ವಿವರಿಸಿದೆ. ಸತ್ವಗುಣವನ್ನು ಮೊದಲು ಪರಿಶೀಲಿಸಿದೆ. ಈ ಅಹಿಕ ಜಗತ್ತಿನಲ್ಲಿ ಸತ್ವಗುಣವನ್ನು ಬೆಳೆಸಿಕೊಳ್ಳುವುದರ ಪರಿಣಾಮವೆಂದರೆ ಅಂಥ ಮನುಷ್ಯ ಬೇರೆ ರೀತಿಯಲ್ಲಿ ಬದ್ಧರಾಗಿರುವವರಿಗಿಂತ ಬುದ್ಧಿವಂತನಾಗಿರುತ್ತಾನೆ. ಸತ್ವಗುಣವಿರುವವನ ಮೇಲೆ ಐಹಿಕ ದುಃಖಗಳು ಅಷ್ಟು ಪರಿಣಾಮವನ್ನು ಮಾಡುವುದಿಲ್ಲ ಮತ್ತು ಅವನಿಗೆ ಐಹಿಕ ಜ್ಞಾನದಲ್ಲಿ ಮುಂದುವರಿಯುತ್ತಿರುವ ಭಾವನೆ ಇರುತ್ತದೆ. ಸತ್ವಗುಣದಲ್ಲಿ ಮನುಷ್ಯನು ಪಾಪಕರ್ಮಗಳಿಂದ ಸ್ವಲ್ಪ ಹೆಚ್ಚು ಕಡಿಮೆ ಮುಕ್ತನೇ ಆಗುತ್ತಾನೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದೇ ಈ ಸುಖದ ಭಾವನೆಗೆ ಕಾರಣ. ವಾಸ್ತವವಾಗಿ ಸತ್ವಗುಣ ಎಂದರೆ ಹೆಚ್ಚಿನ ಜ್ಞಾನ ಮತ್ತು ಹೆಚ್ಚಿನ ಸುಖದ ಭಾವನೆ ಎಂದರ್ಥ ಎಂದು ವೇದ ಸಾಹಿತ್ಯದಲ್ಲಿ ಹೇಳಿದೆ. ಇಲ್ಲಿ ಒಂದು ಕಷ್ಟ ಇದೆ. ಜೀವಿ ಸತ್ವಗುಣದಲ್ಲಿದ್ದಾಗ ತಾನು ಜ್ಞಾನದಲ್ಲಿ ಮುಂದುವರೆದಿದ್ದೇನೆ ಮತ್ತು ಇತರರಿಗಿಂತ ಶ್ರೇಷ್ಠ ಎನಿಸುವಂತೆ ಬದ್ಧ ಸ್ಥಿತಿಗೆ ಬರುತ್ತಾನೆ. ಹೀಗೆ ಅವನು ಬದ್ಧನಾಗುತ್ತಾನೆ. ಇದಕ್ಕೆ ಅತ್ಯುತ್ತಮ ಉದಾಹರಣೆಗಳೆಂದರೆ ವಿಜ್ಞಾನಿ ಮತ್ತು ತತ್ವಶಾಸ್ತ್ರಜ್ಞರು. ಇಬ್ಬರಿಗೂ ತಮ್ಮ ಜ್ಞಾನದ ವಿಷಯದಲ್ಲಿ ತುಂಬ ಹೆಮ್ಮೆ. ಸಾಮಾನ್ಯವಾಗಿ ಅವರು ತಮ್ಮ ಜೀವನದ ಸ್ಥಿತಿಗತಿಗಳನ್ನು ಉತ್ತಮಗೊಳಿಸಿಕೊಳ್ಳುವುದರಿಂದ ಒಂದು ಬಗೆಯ ಐಹಿಕ ಸುಖದ ಭಾವನೆ ಬರುತ್ತದೆ. ಬದ್ಧ ಬದುಕಿನಲ್ಲಿನ ಈ ಹೆಚ್ಚಿನ ಸುಖದ ಭಾವನೆಯಿಂದ ಅವರು ಅಹಿಕ ಪ್ರಕೃತಿಯ ಸತ್ವಗುಣದಿಂದ ಬಂಧಿತರಾಗ್ತಾರೆ. ಇದರಿಂದ ಸತ್ವಗುಣದಲ್ಲಿ ಕೆಲಸ ಮಾಡುವುದರತ್ತ ಅವರು ಆಕರ್ಷಿತರಾಗ್ತಾರೆ. ಈ ರೀತಿಯಲ್ಲಿ ಕೆಲಸ ಮಾಡುವುದಕ್ಕೆ ಅವರಿಗೆ ಆಕರ್ಷಣೆ ಇದ್ದಷ್ಟು ಕಾಲವೂ ಅವರು ಪ್ರಕೃತಿಯ ಗುಣಗಳಲ್ಲಿ ಯಾವುದಾದ್ರೊಂದು ಬಗೆಯ ದೇಹವನ್ನು ಪಡೆಯಬೇಕಾಗುತ್ತೆ. ಹೀಗೆ ಬಿಡುಗಡೆಯಾಗುವುದರ ಸಂಭವವೂ ಇಲ್ಲ. ಆಧ್ಯಾತ್ಮಿಕ ಜಗತ್ತಿಗೆ ಹೋಗುವ ಸಂಭವವೂ ಇಲ್ಲ. ಮನುಷ್ಯನು ಮತ್ತೆ ಮತ್ತೆ ಒಬ್ಬ ತತ್ವಶಾಸ್ತ್ರಜ್ಞನಾಗಬಹುದು, ವಿಜ್ಞಾನಿಯಾಗಬಹುದು ಅಥವಾ ಕವಿಯಾಗಬಹುದು. ಅದೇ ಹುಟ್ಟು ಸಾವುಗಳ ಅದೇ ತೊಂದರೆಗಳಲ್ಲಿ ಮತ್ತೆ ಮತ್ತೆ ಸಿಕ್ಕಿಕೊಳ್ಳಬಹುದು. ಆದರೆ ಅಹಿಕ ಶಕ್ತಿಯ ಮಾಯೆಯಿಂದ ಈ ಬಗೆಯ ಬದುಕು ಸಂತೋಷಕರವಾಗಿದೆ ಎಂದು ಮನುಷ್ಯನು ಭಾವಿಸ್ತಾನೆ. ಸೊ ಇಲ್ಲಿ ಸತ್ವಗುಣದಲ್ಲಿ ಕೂಡ ಸುಖ ಮತ್ತು ಜ್ಞಾನದ ಪ್ರಜ್ಞೆ ಅವರನ್ನು ಬಂಧಿಸುತ್ತದೆ. ತಾವು ಸುಖವಾಗಿದ್ದೇವೆ ಮತ್ತು ನಮಗೆ ಎಲ್ಲವೂ ತಿಳಿದಿದೆ ಅನ್ನುವಂಥ ಒಂದು ಪ್ರಜ್ಞೆಯಲ್ಲಿ ಅವರು ಇರುತ್ತಾರೆ. ನಾವು ತಿಳಿದಿದ್ದದ್ದೇ ಅದು ಅಲ್ಟಿಮೇಟ್ ಆಗಿರುತ್ತೆ, ಅದಕ್ಕಿಂತ ಮಿಗಿಲಾದ ಜ್ಞಾನ ಇಲ್ಲ ಅಂತ ಅವರು ತಿಳ್ಕೊಂಡಿರ್ತಾರೆ. 7ನೇ ಶ್ಲೋಕ. ರಜುರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಘ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮ ಸಂಘೇನ ದೇಹಿನಂ. ರಜೋಗುಣವು ಮಿತಿಲ್ಲದ ಆಸೆಗಳು ಮತ್ತು ಬಯಕೆಗಳಿಂದ ಹುಟ್ಟುತ್ತವೆ. ಇದರಿಂದಾಗಿ ದೇಹಧಾರಿಯಾದ ಜೀವಿಯು ಐಹಿಕ ಕಾಮ್ಯ ಕರ್ಮಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಸೊ ರಜೋಗುಣದಲ್ಲಿ ಮಿತಿಯಿಲ್ಲದ ಆಸೆಗಳು, ಒಂದರ ನಂತರ ಇನ್ನೊಂದು ಆಸೆಗಳು ಬರ್ತಾನೆ ಇರುತ್ತೆ, ತೃಪ್ತಿ ಅನ್ನುವಂಥದ್ದೇ ಇರುವುದಿಲ್ಲ. ಸೊ ಆದ್ದರಿಂದ ಅವನು ಐಹಿಕ ಕಾಮ್ಯ ಕರ್ಮಗಳಲ್ಲಿ ಸಿಲುಕಿಕೊಳ್ಳುತ್ತಾನೆ. ಪ್ರತಿಯೊಂದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ನೋಡುವಂಥದ್ದು, ಅದರಿಂದ ನನಗೇನು ಲಾಭ ಇರುತ್ತೆ ಅನ್ನುವಂಥದ್ದು, ಅದೆಲ್ಲವೂ ಒಂದು ರಜಗುಣದ ಲಕ್ಷಣ. ಅದಲ್ಲದೆ ಸ್ತ್ರೀ ಪುರುಷರ ಪರಸ್ಪರ ಆಕರ್ಷಣೆಯು ಕೂಡ ರಜಗುಣದ ಲಕ್ಷಣ. ರಜಗುಣ ಹೆಚ್ಚಾದಾಗ ಮನುಷ್ಯನಿಗೆ ಐಹಿಕ ಭೋಗದ ಹಂಬಲವಾಗುತ್ತದೆ. ಅವನು ಇಂದ್ರಿಯ ತೃಪ್ತಿಯನ್ನು ಬಯಸ್ತಾನೆ. ಇಂದ್ರಿಯ ತೃಪ್ತಿಗಾಗಿ ರಜಗುಣದ ಮನುಷ್ಯನು ಸಮಾಜದಲ್ಲಿ ಅಥವಾ ದೇಶದಲ್ಲಿ ಗೌರವವನ್ನು ಬಯಸ್ತಾನೆ. ಇದರ ಮುಂದಿನ ಭಾಗವನ್ನು ನಾಳಿನ ಎಪಿಸೋಡಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ KLE ಆಯುರ್ವೇದ ಹೆಲ್ತ್ ಗೈಡ್.

ಎಲ್ಲ ಕೇಳುಗರಿಗೆ ಕೇಳಿ ಆಯುರ್ವೇದ ಹೆಲ್ತ್ ಗೈಡ್ ಪ್ರೋಗ್ರಾಮ್ಗೆ ಸ್ವಾಗತ. ನಾನು ಡಾಕ್ಟರ್ ಕೆ ಆರ್ ಸಂಗೊಳ್ಳಿ, ಸಹ ಪ್ರಾಧ್ಯಾಪಕರು ಕೇಳಿ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಶಹಾಪುರ್ ಬೆಳಗಾವಿ. ಇಲ್ಲಿ ನಾನು ಸುಮಾರು 17 ವರ್ಷಗಳಿಂದ ಸಹ ಪ್ರಾಧ್ಯಾಪಕನಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಒಂದು ವಿಷಯ ಏನಪ್ಪ ಅಂದ್ರೆ ಮೂಗಿನ ಅಲರ್ಜಿ ಮತ್ತು ಅದರ ಆಯುರ್ವೇದ ಮಾರ್ಗೋಪಾಯಗಳು. ಈಗ ಮೂಗಿನ ಅಲರ್ಜಿ ಬಗ್ಗೆ ಮಾತನಾಡುವ ಮೊದಲು ನಾವೊಂದು ವಿಷಯಗಳನ್ನು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂದ್ರೆ ನಮ್ಮ ಆಯುರ್ವೇದದಲ್ಲಿ ಕೇವಲ ರೋಗವನ್ನು ನಿರ್ಮೂಲನೆ ಮಾಡುವುದಲ್ಲದೆ ಆ ರೋಗ ಬರದೆ ಮತ್ತೆ ಮರುಕಳಿಸದಂತೆ ಯಾವ ತರ ಒಂದು ಆಹಾರ ಮತ್ತು ವಿಹಾರ ಕರ್ಮಗಳನ್ನು ಮಾಡಬೇಕು ರೋಗಿಗಳು, ಅಥವಾ ಯಾವುದೇ ಒಂದು ಕಾಲದಲ್ಲಿ ಅಂದರೆ ಮಳೆಗಾಲ, ಚಳಿಗಾಲ ಅಥವಾ ಬಿಸಿಲುಗಾಲದಲ್ಲಿ ಅದಕ್ಕೆ ತಕ್ಕ ಹಾಗೆ ಉಡುಗೆ ತೊಡುಗೆ ಮತ್ತು ಆಹಾರ ವಿಹಾರ ಕರ್ಮಗಳನ್ನು ಪಾಲಿಸಬೇಕು ಅಂತ ಹೇಳ್ತಾರೆ. ಸೊ ಅದರಿಂದ ಈಗ ಸ್ವಾಸ್ಥ್ಯ ರಕ್ಷಣ ಅಂದರೆ ಸ್ವಸ್ಥ ವ್ಯಕ್ತಿಯ ಆರೋಗ್ಯವನ್ನು ಕಾಪಾಡುವುದರ ಜೊತೆಗೆ ಬಂದಂತಹ ರೋಗಗಳನ್ನು ಟ್ರೀಟ್ ಮಾಡುವುದು ಆಯುರ್ವೇದದಲ್ಲಿ ಪರಿಗಣಿಸಲಾಗುತ್ತದೆ. ಅದರ ಜೊತೆಗೇನೆ ಈಗ ನಮ್ಮ ದೇಹದಲ್ಲಿ ತ್ರಿದೋಷ, ಸಪ್ತಧಾತು, ತ್ರಿಮಲಗಳಿರುತ್ತವೆ. ಇವು ಎಲ್ಲ ಒಂದು ಸಮ ಆಕಾರದಲ್ಲಿ ಅಥವಾ ಸಮ ಒಂದು ಸ್ಟೇಜ್ನಲ್ಲಿದ್ದರೆ ಮನುಷ್ಯ ಆರೋಗ್ಯವಂತ ಅಂತ ನಾವು ಭಾವಿಸ್ತೇವೆ. ಆದರೆ ಅದೇ ರೀತಿ ಸಮದೋಷ ಸಮಾಗ್ನಿಶ್ಯ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮೇಂದ್ರಿಯ ಮನಃ ಅಂದರೆ ಈ ಎಲ್ಲ ಮಲ ದೋಷ ಧಾತು ಇವೆಲ್ಲ ಒಂದು ಕಡೆ ತಮ್ಮ ತಮ್ಮ ಕಾರ್ಯಗಳನ್ನು ನಿರ್ವಹಿಸ್ತಾ ಹೋದರೆ ಮನುಷ್ಯನಿಗೆ ಯಾವುದೇ ಕಾಯಿಲೆಗಳು ಬರುವುದಿಲ್ಲ. ಸೊ ಅದರ ಜೊತೆಗೆ ಈಗ ಬಂದಂತಹ ರೋಗಗಳಿಗೆ ಚಿಕಿತ್ಸೆ ಕೊಡುವುದರ ಜೊತೆಗೆ ನಾವು ಅದನ್ನು ಏನು ಮಾಡ್ತೇವಪ್ಪ ಅಂದರೆ ಅದನ್ನು ಮುಂದೆ ಹೆಂಗೆ ತಡೆಯಬಹುದು ಅಥವಾ ಬರದೇ ಇರೋ ಹಾಗೆ ಮಾಡಬಹುದು ಕಾಲಕ್ಕೆ ತಕ್ಕಂತೆ ಅನುವಾಗಿ ಅಥವಾ ಆಹಾರಕ್ಕೆ ತಕ್ಕಂತೆ ಅನುಗುಣವಾಗಿ ಅದನ್ನು ನಾವು ಪೇಷಂಟ್ಗಳಿಗೆ ಅಥವಾ ರೋಗಿಗಳಿಗೆ ಅದನ್ನು ಖಚಿತವಾಗಿ ತಿಳಿ ಹೇಳಲ್ಪಡುತ್ತೇವೆ. ಸೊ ಅದರಂತೆ ಈಗ ನಮ್ಮ ಆಯುರ್ವೇದದಲ್ಲಿ ಈಗ ಮೂಗು ಅಂದರೆ ಈಗ ಕೇವಲ ಒಂದು ಮೂಗು ಅಥವಾ ಉಸಿರಾಟದ ಒಂದು ಅಂಗ ಅಂತ ತಿಳ್ಕೊಳ್ಳಂಗಿಲ್ಲ. ನಾವು ಇದನ್ನು ಒಂದು ಮುಖ್ಯವಾದ ಪಂಚಜ್ಞಾನೇಂದ್ರಿಯಗಳಲ್ಲಿ ಒಂದು ಮುಖ್ಯವಾದ ಅಂಗ ಅಂತ ಹೇಳ್ತೀವಿ. ನಾವು ಪಂಚಜ್ಞಾನೇಂದ್ರಿಯ ಏನು ಶ್ರವಣ ವದನ ನಯನ ಘ್ರಾಣಾದಿ ಸಂಶಿತಾಣ ಅಂದರೆ ಶ್ರವಣ ಅಂದರೆ ಕಿವಿ, ವದನ ಅಂದರೆ ಮುಖ ಅಂದರೆ ಬಾಯಿ ಅಥವಾ ಓರಲ್ ಕ್ಯಾವಿಟಿ, ನಯನ ಅಂದರೆ ಕಣ್ಣು ಮತ್ತು ಶ್ರವಣ ವದನ ನಯನ ಘ್ರಾಣ ಅಂದರೆ ಮೂಗು. ಸೊ ಆಮೇಲೆ ಚರ್ಮ ಅಥವಾ ತ್ವಚ. ಈ ಒಂದು 5 ಪಂಚಜ್ಞಾನೇಂದ್ರಿಯಗಳಲ್ಲಿ ಮೂಗಿನ ಒಂದು ಇಂಪಾರ್ಟೆಂಟನ್ನು ಹೇಳಿದ್ದಾರೆ. ಈ ಮೂಗು ನಾಸಾಹಿ ಶಿರಸೋದ್ವಾರಂ ಅಂದರೆ ಇದು ಡೈರೆಕ್ಟ್ ಆಗಿ ಇಂಟ್ರಾಕ್ರೀನಿಯಲ್ ಕ್ಯಾವಿಟೀಸ್ಗೆ ಕನೆಕ್ಟ್ ಮಾಡುತ್ತೆ ಒಂದು ಆಯುರ್ವೇದದ ಪ್ರಕಾರ. ಇದನ್ನು ನಾವು ಫಣ ಮರ್ಮ ಅಥವಾ ಶೃಂಗಾಟಕ ಮರ್ಮ ಅಂತ ಹೇಳ್ತೀವಿ. ಎಲ್ಲಿ ಮೂಗು ಸರಿಯಾಗಿ ಇಂಟ್ರಾಕ್ರೀನಿಯಲ್ ಅಥವಾ ಸ್ಕಲ್ ಅಂತ ಹೇಳ್ತೀವಲ್ಲ ಅಥವಾ ನಾವು ತಲೆ ಬುರುಡೆಗೆ ಕನೆಕ್ಟ್ ಆಗೋ ಜಾಗವನ್ನು ನಾವು ಮಾಡರ್ನ್ ಸೈನ್ಸಲ್ಲಿ ಅಥವಾ ಅಲೋಪತಿಕ್ ಸೈನ್ಸಲ್ಲಿ ಬೇಕಾದಷ್ಟು ಒಂದು ರೆಫರೆನ್ಸ್ಗಳಿವೆ. ಆದರೆ ನಾವು ಫಣ ಅಥವಾ ಶೃಂಗಾಟಕ ಮರ್ಮ ಅಂತ ಹೇಳ್ತೀವಿ. ಸೊ ಇದು ನಾಸಾಹಿ ಶಿರಸೋ ದ್ವಾರಂ ಅಂದರೆ ನಾಸಾವು ಈ ಶಿರಸ್ಗೆ ಒಂದು ನೇರ ದ್ವಾರವಾಗಿದೆ. ಸೊ ತಲೆಯಲ್ಲಿ ಬರುವಂತಹ ಬೇಕಾದಷ್ಟು ರೋಗಗಳು ಅಂದರೆ ಈಗ ನಾವು ಆಯುರ್ವೇದದಲ್ಲಿ ಹೇಳಿದ ಪ್ರಕಾರ ಈಗ 11 ಸುಶ್ರುತ ಹೇಳ್ತಾರೆ, 11 ಶಿರೋರೋಗ, 19 ವಾಗ್ಭಟ ಹೇಳ್ತಾರೆ. ಅದೇ ರೀತಿ ಕಣ್ಣಿನ 76 ರೋಗಗಳು, ಮೂಗಿನ 31, ಕಿವಿಯ 28 ಹಾಗೂ ಮುಖ ಅಥವಾ ಓರಲ್ ಕ್ಯಾವಿಟಿಯ 65 ರೋಗಗಳನ್ನು ಆಯುರ್ವೇದದಲ್ಲಿ ಹೇಳಲ್ಪಟ್ಟಿವೆ. ಸೊ ಇವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡುವಾಗ ಮೂಗಿನ ಒಂದು ಭಾಗವನ್ನು ನಾವು ತೆಗೆದುಕೊಂಡ್ರೆ ಮೊದಲು ಮೂಗಿನ ಒಂದು ಕಾರ್ಯ ಏನಪ್ಪ, ಇದನ್ನ ನಾವು ಅಲೋಪತಿಕ್ ಅಥವಾ ಮಾಡರ್ನ್ ಸೈನ್ಸಲ್ಲಿ ರೆಸ್ಪಿರೇಷನ್, ಆಲ್ಫ್ಯಾಕ್ಷನ್, ಹ್ಯುಮಿಡಿಫಿಕೇಷನ್, ಫಿಲ್ಟ್ರೇಷನ್ ಮತ್ತು ಫೋನೇಷನ್ ಅಂತ ಹೇಳ್ತೀವಿ. ಸೊ ನಾವು ಮೂಗಿನ ಒಂದು ಯಾವುದೇ ಅಲರ್ಜಿ ಬಂದಾಗ ಇವು ಎಲ್ಲ ಒಂದು ಕಾರ್ಯಕ್ಷಮತೆ, ಮೂಗಿನ ಕಾರ್ಯಕ್ಷಮತೆ ಏನು ಇದು ನಾನು ಮೊದಲು ಹೇಳಿದೆ ಅಲ್ಲ, ಇವೆಲ್ಲ ಒಂದು ಡಿಸ್ಟರ್ಬ್ ಅಂದರೆ ಅವು ಕಾರ್ಯವನ್ನು ಸರಿಯಾಗಿ ನಿರ್ವಹಿಸಲು ಆಗೋದಿಲ್ಲ. ಅದರಂತೆ 31 ರೋಗಗಳಲ್ಲಿ ಈ ಒಂದು ಅಲರ್ಜಿಯನ್ನು ನಾವು ಬೇಕಾದಷ್ಟು ಒಂದು ರೋಗಗಳಿಗೆ ಹೋಲಿಸಬಹುದು. ಅದರಂತೆ ನಾವು ಒಂದಷ್ಟು ರೋಗಿಗಳನ್ನು ಪರೀಕ್ಷೆ ಮಾಡಿದಾಗ ಅಥವಾ ಅಲರ್ಜಿಕ್ ರೈನೈಟಿಸ್ ಅಂತ ಏನು ಹೇಳ್ತೀವಿ, ಸೊ ಅವನ್ನೆಲ್ಲ ಕಂಡುಕೊಂಡಾಗ ನಾವು ಇದನ್ನು ಪ್ರತಿಶಾಯ ಅಂತ ಹೇಳ್ತೀವಿ.
ಪ್ರತಿಷೇ ಅಂದ್ರೆ ಕೇವಲ ಇದು ಒಂದು ರೋಗವಲ್ಲ, ಆಯುರ್ವೇದದಲ್ಲಿ ಇದನ್ನ ಒಂದು ಡೇಂಜರಸ್ ಅಂದ್ರೆ ಅತಿ ಕಷ್ಟಕರವಾದ ರೋಗ ಅಂತ ಹೇಳ್ತೀವಿ. ಅದರ ಅದು ಮುಂದುವರಿದು ಚರಕ ಆಚಾರ್ಯರು ಹೇಳುವ ಹಾಗೆ ಇದು ದುಷ್ಟ ಪ್ರತಿಷೇ ಅಂತೂ ಕನ್ಸಿಡರ್ ಮಾಡ್ತಾರೆ. ಸೊ ನೀವು ಕೇಳ್ಬೋದು, ಸಾಮಾನ್ಯ ಮೂಗಿನ ತೊಂದರೆಯಿಂದ ಹೇಗಪ್ಪ ಜೀವಕಪಾಯ ಇದೆ ಅಂತ. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡುವಾಗ ಆಯುರ್ವೇದದಲ್ಲಿ ಈ ಒಂದು ನಿದಾನ ಅಥವಾ ಕಾರಣವನ್ನು ಹೇಳುವಾಗ ಅವಶ್ಯಾಯ ಜಲ ಪ್ರಾಪ್ಯ ಶ್ರೋತೃಶಿರಾಹ ಕುರ್ಯಾತ್ ಶೂಲಂ ಶ್ರೋತಾಂಸಿ ವೇಗವಾನ್. ನಿದಾನ ಹೇಳೋ ಒಂದು ಪರಿಕಲ್ಪನೆಯನ್ನು ತೆಗೆದುಕೊಂಡಾಗ ಅವಶ್ಯಾಯಾನಿಲ ಭಾಷಾತಿ ಸ್ವಪ್ನ ಜಾಗರಹಿ ನೀಚಾತುಚ್ಛೋಪದಾನೇನ ಪೀತೆನಾನೇನ ವಾರಿನಾಂ ಅತ್ಯಂಬುಪಾನ ರಮಣ ಚರ್ದಿ ಬಾಷ್ಪ ಗ್ರಹಾದಿಭಿ ಕೃದ್ವಾ ವಾತೋಲ್ಬಣ ನಾಸಾಯಾಂ ದೋಷ ಸ್ಥಾನ ತಾಂಗತ ಜನಯಂತಿ ಪ್ರತಿಷಾಯಂ ವರ್ಧಮಾನಂ ಕ್ಷಯಪ್ರದಂ. ಸೊ ಈಗ ಜನಯಂತಿ ಪ್ರತಿಷಾಯಂ ಅಂದರೆ ಈ ಹೇಳಿದ ನಿದಾನಗಳಿಂದ ಒಂದು ಪ್ರತಿಷಾಯ ಏನು ಜನನಾಗುತ್ತೆ ಅದರಿಂದ ವರ್ತಮಾನಂ ಕ್ಷಯಪ್ರದಂ ಅಂದರೆ ಅದು ಮುಂದಿನ ಸ್ಟೇಜ್ಗೆ ಹೋಗ್ತಾ ಹೋಗ್ತಾ ಹೋಗ್ತಾ ಒಂದು ಕ್ಷಯ ರೋಗವನ್ನು ಅಥವಾ ನಾವು ಏನಂತೀವಿ ಕಾಕ್ಸ್ ಅಥವಾ ಟ್ಯೂಬರ್ಕ್ಯುಲಾಸಿಸ್ ರೋಗವನ್ನು ಸಹ ಉಲ್ಬಣ ಮಾಡಬಹುದು. ಸೊ ಅದಕ್ಕಾಗಿ ಮೂಗಿನ ಒಂದು ಸಾಮಾನ್ಯ ಅಲರ್ಜಿ ಸಹ ಒಂದು ಫೆಟಲ್ ಕಂಡೀಷನ್ ಅಥವಾ ಜೀವಕ್ಕೆ ಅಪಾಯವಾಗುವಂಥ ಒಂದು ಸ್ಥಿತಿಯನ್ನು ಒದಗಿಸ್ಬೋದು. ಅದಕ್ಕೆ ಹೇಳ್ತಾರೆ ವರ್ಧಮಾನಂ ಕ್ಷಯಪ್ರದಂ. ಇದು ಪ್ರತಿಷಾಯವನ್ನು ಮೊದಲಿನ ಸ್ಟೇಜಲ್ಲಿ ನಾವು ಟ್ರೀಟ್ ಮಾಡದೆ ಹೋದರೆ ಇದು ಮುಂದೆ ಹೋಗಿ ಮೂಗಿನ ಮುಖಾಂತರ ಅಥವಾ ನಾವು ಮೂಗು ಕಿವಿ ಗಂಟಲಿಗೆ ಒಂದು ಕನೆಕ್ಟ್ ಆಗುವ ಒಂದು ಟ್ಯೂಬ್ ಇರುತ್ತೆ ಅದನ್ನು ಇಸ್ಟ್ರಿಷಿಯನ್ ಟ್ಯೂಬ್ ಅಂತ ಹೇಳ್ತೀವಿ. ಇದು ಮೂಗಿನ ನೇಸೋಫಾರಿಂಗ್ಸನ್ನು ಮಿಡ್ಲ್ ಇಯರ್ ಕ್ಯಾವಿಟಿಯಲ್ಲಿ ಕನೆಕ್ಟ್ ಮಾಡುತ್ತೆ. ಸೊ ಮಿಡ್ಲ್ ಇಯರ್ ಕ್ಯಾವಿಟಿ ಇನ್ಫೆಕ್ಟ್ ಆಗಿ ಅಲ್ಲಿಂದ ಕರ್ಣರೋಗ ಪೂತಿಕರ್ಣ ಅಂತ ಹೇಳ್ತೀವಿ ನಾವು, ಒಟೈಟಿಸ್ ಮೀಡಿಯಾ. ಐದರ್ ಇದು ಅಕ್ಯೂಟ್ ಇರಬಹುದು ಅಥವಾ ಕ್ರಾನಿಕ್ ಇರಬಹುದು. ಈ ಒಂದು ಎರಡು ಸ್ಟೇಜ್ನ ನಾವು ಸರಿಯಾಗಿ ಟ್ರೀಟ್ಮೆಂಟ್ ಮಾಡದೇ ಇದ್ರೆ ಇದು ಮ್ಯಾಸ್ಟ್ರಾಯ್ಡೈಟಿಸ್ಗೆ ಒಂದು ರಿಸಲ್ಟ್ ಎಡೆ ಮಾಡಿ ಕೊಡುತ್ತದೆ. ಮ್ಯಾಸ್ಟ್ರಾಯ್ಡೈಟಿಸ್ನಿಂದ ಮುಂದೆ ಅದು ಇಂಟ್ರಾಕ್ರೇನಿಯಲ್ ಕ್ಯಾವಿಟಿಗೆ ಹೋಗಿ ಮೆನಿಂಜಿಯಲ್ ಸ್ಪೇಸಸ್ನ ಇನ್ವಾಲ್ವ್ ಮಾಡಿಕೊಂಡು ಮೆನಿಂಜೈಟಿಸ್ ಅಂತ ಆಗ್ಬೋದು. ಅದನ್ನು ನಾವು ಆಟೋಜೆನಿಕ್ ಮೆನಿಂಜೈಟಿಸ್ ಅಂತ ಹೇಳ್ತೀವಿ. ಅದು ಒಂದು ಫೆಟಲ್ ಕಂಡೀಷನ್. ಮೆನಿಂಜೈಟಿಸ್ ಅಂದರೆ ಮೆದುಳಿನ ಜ್ವರ ಅಥವಾ ಮೆದುಳಿಗೆ ಆಗುವಂಥ ದುಷ್ಪರಿಣಾಮ. ಸೊ ಈಗ ಇದೇ ಪ್ರತಿಷೇಧವನ್ನು ನಾವು ಟ್ರೀಟ್ಮೆಂಟ್ ಮಾಡದೆ ಹೋದರೆ ಈ ಥರ ಆಗ್ಬೋದು ಅಂತ ಒಂದು ಆಯುರ್ವೇದದಲ್ಲಿ ವರ್ಧಮಾನಂ ಕ್ಷಯಪ್ರದಂ ಅಂತ ಹೇಳಿದ್ದಾರೆ. ಸೊ ಈಗ ಮೂಗಿನ ಅಲರ್ಜಿ ಮತ್ತು ಅದರ ಆಯುರ್ವೇದ ಮಾರ್ಗೋಪಾಯಗಳನ್ನು ಹೇಳುವಾಗ ಮೊದಲಿಗೆ ಸುಮಾರು 140 ಕೋಟಿ ಜನಸಂಖ್ಯೆಯಲ್ಲಿ ಭಾರತದ ಜನಸಂಖ್ಯೆಯಲ್ಲಿ ಸುಮಾರು 37.5 ಮಿಲಿಯನ್ ಅಸ್ತಮಾ ಪ್ರಕರಣಗಳು ಒಂದು ರಿಸರ್ಚ್ ಪ್ರಕಾರ ಅಥವಾ ಸರ್ವೆ ಪ್ರಕಾರ ನೋಟ್ ಆಗಿವೆ ಅಥವಾ ಕಂಡು ಬಂದಿವೆ. ಇತ್ತೀಚಿನ ಅಧ್ಯಯನಗಳು ಅಲರ್ಜಿಕ್ ರೈನೈಟಿಸ್ ಮತ್ತು ಅಸ್ತಮಾ ಹರಡುವಿಕೆಯಲ್ಲಿ ಹೆಚ್ಚಳವನ್ನು ವರದಿ ಮಾಡಿದವು. ಅದರಂತೆ ಆಯುರ್ವೇದ ಶಾಸ್ತ್ರದಲ್ಲಿ ಈಗ ನಾವು ಅಲರ್ಜಿಕ್ ರೈನೈಟಿಸ್ ಅನ್ನು ಪ್ರತಿಷಯ ಅಂತ ಒಂದು ನಾವು ಎಲ್ಲ ಸಿಂಪ್ಟಮ್ಸ್ ಅಥವಾ ಸೈನ್ಸ್ ನೋಡಿದಾಗ ಹೋಲಿಕೆ ಮಾಡ್ತಾ ಇದರ ಬಗ್ಗೆ ಒಂದು ಚಿಕಿತ್ಸೆಯನ್ನು ನಾನು ಹೇಳ್ತೀನಿ. ವಿಶಿಷ್ಟವಾಗಿ ಆಯುರ್ವೇದದ ಸಂಪ್ರಾಪ್ತಿಯನ್ನು ಗಮನಿಸುವುದಾದರೆ ಕಫ ಮತ್ತು ಇತರ ದೋಷಗಳು ಲೈಕ್ ವಾತ ದೋಷ ಹಿಡ್ಕೊಂಡು ಅಥವಾ ವಾತ ದೋಷದ ಮುಖಾಂತರ ಮೂಗಿನ ಹೊಳ್ಳೆಗಳ ಮೂಲಕ ಶರೀರದ ಒಳಗೆ ಹೋಗುತ್ತದೆ. ಇದು ಪ್ರತಿಗಾಮಿಯಾಗಿ ಅಥವಾ ವಿರುದ್ಧ ದಿಕ್ಕಿನೆಡೆಗೆ ಶಾಯ ಅಂದರೆ ಚಲನವಾಗುತ್ತದೆ. ದೋಷವು ವಿರುದ್ಧ ದಿಕ್ಕಿಗೆ ಚಲನಗೊಳ್ಳುವುದರಿಂದ ಇದನ್ನು ಪ್ರತಿಶಾಯ ಅಂತ ಹೇಳ್ತೀವಿ. ಸೊ ಇದು ಪ್ರತಿಶಾಯ ಸುಮಾರು ಪ್ರಕಾರಗಳಲ್ಲಿ ವರ್ಣಿಸಲ್ಪಡುತ್ತದೆ. ಅದರಂತೆ ವಾತ ಪಿತ್ತ ಕಫ ರಕ್ತ ಮತ್ತು ಸನ್ನಿಪಾತಜ ಪ್ರತಿಶಾಯ ಅಂತ ಹೇಳ್ತೀವಿ. ಈ ಪ್ರತಿಶಾಯದಲ್ಲಿ ವಾತಜ ಪ್ರತಿಶಾಯದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಲಕ್ಷಣಗಳೇನಪ್ಪ ಅಂದ್ರೆ ಸೀನು, ಆಮೇಲೆ ಸ್ರಾವ, ಮೂಗಿನಿಂದ ಸ್ರಾವವಾಗುವುದು, ಸ್ವರಭೇದ, ತಲೆನೋವು, ತಲೆಭಾರ ಆಗುವುದು ಮತ್ತು ಬಾಯಿ ಒಣಗುವುದು ವಾತಜ ಪ್ರತಿಶಾಯದಲ್ಲಿ ಕಂಡುಬರುತ್ತದೆ. ಅದರಂತೆ ಪಿತ್ತಜ ಪ್ರತಿಶಾಯದಲ್ಲಿ ಜ್ವರ, ಬಾಯಾರಿಕೆ, ಉಷ್ಣಸ್ರಾವ ಮತ್ತು ವಾಂತಿ, ತಲೆ ತಿರುಗುವುದು, ಮೂಗಿನ ತುದಿ ಕೆಂಪಾಗುವಿಕೆ ಕಂಡುಬರುತ್ತದೆ. ಮತ್ತು ಕಫಜ ಪ್ರತಿಶಾಯದಲ್ಲಿ ಕೆಮ್ಮು, ಅರುಚಿ, ತುರಿಸುವಿಕೆ ಅಥವಾ ಮೂಗು ಅಥವಾ ಗಂಟಲಿನಲ್ಲಿ ಕೆರೆತ, ಘನಸ್ರಾವ ಕಂಡುಬರುತ್ತದೆ ಹಾಗೂ ತಲೆಭಾರ ಮತ್ತು ಕೆಲವೊಂದ್ಸಲ ವಾಂತಿಯನ್ನು ಕಂಡುಬರಬಹುದು. ರಕ್ತಜ ಪ್ರತಿಶಾಯದಲ್ಲಿ ಮೂಗಿನಿಂದ ರಕ್ತ ಮಿಶ್ರಿತ ಸ್ರಾವವಾಗುವುದು, ತಾಮ್ರ ನೀರೆ ತ್ರಿನೇತ್ರ, ವಾಸನೆ ಗ್ರಹಿಸದೇ ಇರುವುದು, ಕ್ರಿಮಿ ಪಾತನ ಅಥವಾ ಕ್ರಿಮಿಗಳು ಬರಬಹುದು ಅಂತ ಹೇಳ್ತಾರೆ. ಕೆಲವೊಂದು ಕಂಡೀಷನ್ನಲ್ಲಿ ನಾವು ಕ್ರಿಮಿಗಳು ಅಥವಾ ಮ್ಯಾಗ್ಗಾಟ್ಸನ್ನು ನಾವು ನೋಡಿದ್ದೀವಿ. ಕಣ್ಣು, ಕಿವಿ ಹಾಗೂ ಮೂಗು ತುರಿಸುವಿಕೆ ಕಂಡುಬರುತ್ತೆ. ಈ ಪ್ರತಿಷಾಯವು ಸರಿಯಾಗಿ ಚಿಕಿತ್ಸೆಗೆ ಒಳಪಡದಿದ್ದಲ್ಲಿ ಅಥವಾ ಸರಿಯಾದ ಒಂದು ಸ್ಟೇಜಲ್ಲಿ ಚಿಕಿತ್ಸೆಗೆ ಒಳಪಡದಿದ್ದರೆ ದುಷ್ಟ ಪ್ರತಿಷಾಯವಾಗಿ ಬದಲಾಗುತ್ತದೆ.
ಈ ದುಷ್ಟ ಪ್ರತ್ಯಯವನ್ನು ಅಥವಾ ಪ್ರತಿಶಯವನ್ನು ಚಿಕಿತ್ಸೆ ಮಾಡಲು ನಮ್ಮ ಆಯುರ್ವೇದದಲ್ಲಿ ಮೊದಲನೆಯದಾಗಿ ವಮನಾದಿ ಪಂಚಕರ್ಮ ಅಥವಾ ನಂತರ ವಿರೇಚನ, ಅದರ ನಂತರ ನಸ್ಯ. ಅದರ ನಸ್ಯ ಯಾವುದು ಒಂದು ಆಯಿಲ್ ಅಂದರೆ ಅಣುತೈಲ ಅಥವಾ ಷಡ್ಬಿಂದು ತೈಲವನ್ನು ನಾವು ಯೂಸ್ ಮಾಡ್ತೀವಿ. ಅದರಂತೆ ಹೊಟ್ಟೆ ಒಳಗಡೆ ಒಂದಷ್ಟು ಆಹಾರವನ್ನು ಅಥವಾ ಒಂದಷ್ಟು ಔಷಧಿಗಳನ್ನು ನಾವು ಸೇವಿಸಲಿಕ್ಕೆ ಕೊಡ್ತೇವೆ. ಅದರಲ್ಲಿ ಮುಖ್ಯವಾದವು ಮಹಾಲಕ್ಷ್ಮೀ ವಿಲಾಸರಸ, ನಾರದ ಲಕ್ಷ್ಮೀ ವಿಲಾಸರಸ, ತ್ರಿಭುವನ ಕೀರ್ತಿರಸ, ಸೀತೋಫಲಾದಿ ಚೂರ್ಣ, ಯೋಷಾದಿವಟಿ, ಖದಿರಾದಿವಟಿ, ತ್ರಿಫಲಾದಿ ತೈಲ ಆ್ಯಂಡ್ ರಾಸ್ನಾದಿ ಚೂರ್ಣ, ಇವೆಲ್ಲ ಒಂದು ಪ್ರತಿಶಯದಲ್ಲಿ ಕೊಡುವಂಥ ಔಷಧಿಗಳು. ಅದರ ಜೊತೆಗೇನೆ ನಾನು ಮೊದಲೇ ಹೇಳಿದ ಪ್ರಕಾರ ಕೇವಲ ರೋಗವನ್ನು ನಿರ್ಹರಣೆ ಮಾಡುವುದಲ್ಲದೆ ಅದನ್ನ ಮರುಕಳಿಸದಂತೆ ನಾವು ಒಂದಷ್ಟು ಪೇಷಂಟ್ಗಳಿಗೆ ಒಂದು ನಾವೇನು ಹೇಳ್ತೀವಿ ಪಥ್ಯ ಅಥವಾ ಅವರಿಗೆ ಒಂದು ಮುಂದಿನ ಪರೇಜ್ ಅಂತ ಹೇಳ್ತೀವಿ ನಾವು, ಅಥವಾ ಪಥ್ಯ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಅವ್ರು ಮಾಡಬೇಕಾಗಿದ್ದು ಲಘು ಆಹಾರ ಸೇವನೆ ಮಾಡಬೇಕು, ದಿನನಿತ್ಯ ಪ್ರತಿ ಸಾರಿ ಬಿಸಿನೀರು ಕುಡಿಬೇಕು ಮತ್ತು ಸೈಂಧವ ಮಿಶ್ರಿತ ಲವಣದ ಜಲವನ್ನು ಗುಳ್ಳಿ ಮಾಡಬೇಕು ಅಥವಾ ಗಂಡೂಷ ಅಂತ ಹೇಳ್ತೀವಿ ನಾವು, ಗಾರ್ಗ್ಲಿಂಗ್ ಮಾಡಬೇಕು. ಧೂಳಿನಿಂದ ದೂರ ಇರಬೇಕು ಮತ್ತು ಋತು ಶೋಧನೆಗಳನ್ನು ಅವಾಯ್ಡ್ ಮಾಡ್ತಾ ಹೋಗಬೇಕು. ಆಮೇಲೆ ಅವ್ರು ಮಾಡದೆ ಇರುವಂಥ ಕಾರ್ಯಗಳು ಅವ್ರು ಯಾವುದು ಏನು ಮಾಡಬಾರ್ದಪ್ಪ ಅಂದರೆ ಗುರು ಆಹಾರ ಸೇವನೆ ಮಾಡಬಾರ್ದು. ಅಂದರೆ ಅತಿಯಾದ ಗುರು ಆಹಾರ, ಈಗ ಗೋಧಿ ಅಥವಾ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುವಂಥ ಆಹಾರ, ಜಂಕ್ ಫುಡ್ಸನ್ನು ಅವಾಯ್ಡ್ ಮಾಡೋದು. ಸಿಹಿ ತಿನಿಸು, ಮೊಸರು, ಐಸ್ ಕ್ರೀಮ್ ಅಥವಾ ಈಗ ನಾವು ಸಾರಾಯಿ ಅಥವಾ ಧೂಮಪಾನ, ತಂಬಾಕು ಸೇವನೆ ಮುಂತಾದವುಗಳನ್ನ ಅವಾಯ್ಡ್ ಮಾಡೋಕ್ಕೆ ನಾವು ಹೇಳ್ತೀವಿ. ಇದರ ಜೊತೆಗೇನೆ ನಾವು ಅವರಿಗೆ ಒಂದಷ್ಟು ಯೋಗ ಮತ್ತು ಪ್ರಾಣಾಯಾಮಗಳನ್ನು ಹೇಳ್ತೀವಿ. ಕುಂಭಕ, ಪೂರಕ ಮತ್ತು ರೇಚಕ, ಇದು ನಾವು ಅದನ್ನು ಸೆಕೆಂಡ್ ವೈಸ್ ಡಿವೈಡ್ ಮಾಡ್ತಾ ಹೋಗ್ತೀವಿ. ಅಂದರೆ 8 ಸೆಕೆಂಡ್ ಪೂರಕ ಇದ್ದರೆ ಅಂದರೆ ಶ್ವಾಸ ತಗೊಂಡ್ರೆ 16 ಸೆಕೆಂಡ್ ಅದನ್ನು ಒಳಗಡೆ ಇಟ್ಕೊಂಡು ಮತ್ತೆ 4 ಸೆಕೆಂಡ್ ಅಥವಾ 8 ಸೆಕೆಂಡ್ಗೆ ಹೊರಗಡೆ ಬಿಡಬೇಕು. ಒಳಗೆ ತಗೋದನ್ನು ಕುಂಭಕ, ಒಳಗೆ ಇಟ್ಕೊಳ್ಳೋದನ್ನು ಪೂರಕ ಅಂತ ಹೇಳ್ತೀವಿ, ಆಮೇಲೆ ಹೊರಗೆ ಬಿಡುವುದನ್ನು ರೇಚಕ ಅಂತ ಹೇಳ್ತೀವಿ. ಹಾಂ, ಸೊ ಇದು ಒಂದು ಅದರ ಜೊತೆಗೇನೆ ಕೆಲವೊಂದು ಲಘು ವ್ಯಾಯಾಮ ಅಥವಾ ಯೋಗ ಮತ್ತು ಪ್ರಾಣಾಯಾಮಗಳನ್ನು ಹೇಳಿ ಅದರ ಜೊತೆಗೇನೆ ಈ ನಮ್ಮ ಆಯುರ್ವೇದ ಔಷಧಿ ಪದ್ಧತಿಯನ್ನು ತಿಳುವಳಿಕೆಯನ್ನು ಕೊಡುತ್ತೇವೆ. ಅದರಂತೆ ಯಾವುದೇ ಒಂದು ಮೂಗಿನ ಅಲರ್ಜಿ ಅಥವಾ ದೀರ್ಘಕಾಲ ಕಾಡುವಂತಹ ಮೂಗಿನ ತೊಂದರೆಗಳು ಕಂಡು ಬಂದಲ್ಲಿ ನಮ್ಮ ಶಾಪುರ್ ಬೆಳಗಾವಿಯಲ್ಲಿರುವ ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಅದರಲ್ಲೇ ಒಂದು ಸೂಪರ್ ಸ್ಪೆಷಾಲಿಟಿ ಕ್ಲಿನಿಕ್ ನಾವು ಓಪನ್ ಮಾಡಿದ್ದೀವಿ. ಕಿವಿ ಮೂಗು ಗಂಟಲು ಮತ್ತು ಬಾಯಿ ಶಾಸ್ತ್ರದ ಒಂದು ಹೊಸ ಹೊರರೋಗಿಗಳ ವಿಭಾಗ, ಅದರ ಜೊತೆಗೇನೆ ಕಾಂಕಾಯನ ಮತ್ತು ಚಕ್ಷುಷ ಅಂದರೆ ಕಣ್ಣಿಗೆ ಸಂಬಂಧಪಟ್ಟಂಥ ರೋಗಗಳನ್ನ ಟ್ರೀಟ್ ಮಾಡುವಂಥ ಒಂದು ಪ್ರೊಸೀಜರ್ ರೂಮ್ ಅದು, ಅಂದರೆ ಯೂನಿಟ್. ಆಮೇಲೆ ಕಂಕಾಯನ ಅಂದರೆ ಕಿವಿ ಮೂಗು ಗಂಟಲು ಶಿರಸ್ ಅಥವಾ ತಲೆ ಅಥವಾ ಬಾಯಿ ರೋಗಗಳನ್ನು ಚಿಕಿತ್ಸೆ ಮಾಡುವ ಒಂದು ಯೂನಿಟ್ ಅದು ಕಂಕಾಯನ ಅಂಥೇಳಿ. ಆಮೇಲೆ OPD ನಂಬರ್ 26 ಮತ್ತು 27, ಇದರಲ್ಲಿ ಕಣ್ಣು, ಕಿವಿ, ಮೂಗು, ಗಂಟಲು ಹಾಗೂ ಬಾಯಿ ಶಾಸ್ತ್ರದ ಎಲ್ಲ ರೋಗಗಳನ್ನು ಆಯುರ್ವೇದದ ಮುಖಾಂತರ ಒಂದು ದೃಢೀಕರಣ ಮಾಡಿ ಅಥವಾ ಡಯಾಗ್ನೋಸಿಸ್ ಮಾಡಿ ಆಯುರ್ವೇದ ಕೇವಲ ಆಯುರ್ವೇದದ ಚಿಕಿತ್ಸೆಯ ಮುಖಾಂತರ ನಾವು ಈ ಎಲ್ಲ ರೋಗಗಳನ್ನು ಶಮನ ಮಾಡಲು ಪ್ರಯತ್ನ ಪಡುತ್ತಿದ್ದೇವೆ. ಧನ್ಯವಾದಗಳು ಎಲ್ಲ ಕೇಳುಗರಿಗೆ.

ಇದುವರೆಗೂ ಕೇಳಿದ್ರಿ KLE ಆಯುರ್ವೇದ ಹೆಲ್ತ್ ಗೈಡ್. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM.

0: where care meets comfort. Call us today at 7760477279 or visit our site office at Ambika Platinum to book your dream flat. Ambika, one life, one care. It is the biggest lifestyle statement in town. KLE Technological University, Belagavi. Admissions open for 2026-27. Dr. M.S. Sheshgiri Campus, Belagavi. KCET code E036. More than 500 placement offers were received in 2025-26. Students secured a highest annual package of up to 16 lakh per annum. The university has 150-plus experienced faculty members and 50-plus doctoral degree holders. Well-equipped learning factory, tinkering lab and Wi-Fi-enabled hostel facilities are available. UG courses, biomedical engineering, chemical engineering, civil engineering, computer science and engineering, AI, electronics and communication engineering, electrical and electronics engineering, mechanical engineering, BCA. PG courses, MCA, MBA and M.Tech in structural engineering, civil. 60 plus companies including Infosys, Juniper Networks, HPE, Federal Bank and Bosch visit the campus for recruitment. For more information, call 0831-244-0322 or visit www.kletech.ac.in.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry.
3: KLE Pharmacy College, Belagavi. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ ಎ ಪ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-247-1399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರ ಏನು ಧ್ವನಿ? ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರೆ. ಇದು ವರ್ಷದ 7ನೇ ತಿಂಗಳು, ತಿಂಗಳಿನ 14ನೇ ದಿನ, ಜುಲೈ 14, 2026 ಶುಭ ಮಂಗಳವಾರದ ಸ್ಪೆಷಲ್ ಕಾರ್ಯಕ್ರಮ. ಇವತ್ತು ಈ ಜೆಸ್ ಜಾನಕಿ ಫಾರ್ ಎವರ್ ಸ್ಪೆಷಲ್ ಕಾರ್ಯಕ್ರಮವನ್ನು ನನ್ನ ಕಡೆಯಿಂದ ನಾನು ರೆಡಿ ಮಾಡಿ ತೊಗೊಂಡು ಬಂದಿದ್ದೇನೆ. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಅವಕಾಶ ಇರುವುದಿಲ್ಲ. ಏಕೆ ಅಂದರೆ ಫೈನಲಿ ಒಳ್ಳೊಳ್ಳೆ ಗೀತೆಗಳು ಇವತ್ತಿನ ಅಂದರೆ 10 ಗಂಟೆಯಿಂದ ಹಿಡಿದು 12 ಗಂಟೆ ಮಟ್ಟ ನೀವು ಎಸ್ ಜಾನಕಿ ಅವರ ಧ್ವನಿ ಮಾತ್ರ ಕೇಳುವಿರಿ. ಎಸ್, ಯಾರೂ ಇಲ್ಲ, ಓನ್ಲಿ ಎಸ್ ಜಾನಕಿ ಅವರ ಸೋಲೋ ಗೀತೆಗಳು. ಅಂದರೆ ಆತ್ಮೀಯ ಸ್ನೇಹಿತರೆ, ಬಹಳಷ್ಟು ಗೀತೆಗಳು ಡ್ಯುಯೆಟ್ ಗೀತೆಗಳು ಅಥವಾ ಎಸ್ ಪಿ ಬಿ ಅವ್ರ ಜೊತೆಗಿದೆ. ಇವತ್ತು ಎಸ್ ಜಾನಕಿ ಅವರ ಬರೇ ಅವರು ಹಾಡಿರುವ ಹಾಡನ್ನು ನಾನು ಹುಡುಕಾಡಿ ಸಂಗ್ರಹಿಸಿ ಇಟ್ಟಿದ್ದೇನೆ. ಅದು ನೀವು 10ರಿಂದ 12 ಗಂಟೆ ಮಟ್ಟ ಅವರ ಗೀತೆ, ಅವರ ಧ್ವನಿಯನ್ನು ಕೇಳುವಿರಿ. ಸೊ ಆತ್ಮೀಯ ಸ್ನೇಹಿತರೆ, ಗೇಳಿ ಗೇಳಿ ಗೇಳಕ್ ಅನ್ನೋ ಒಂದು ಹಾಡೊಂದಿಗೆ ರತ್ನ ಮಂಜರಿ 1962 ತೆರೆಗೊಂಡಿರುವ ಈ ಕನ್ನಡ ಸಿನಿಮಾದ ಹಾಡು. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ರಿಕ್ವೆಸ್ಟ್ ಇರುವುದಿಲ್ಲ. ಸೊ ದಯವಿಟ್ಟು ಮಸ್ತ್ ಮಸ್ತ್ ಗೀತೆಗಳನ್ನು ನಾನು ರೆಡಿ ಮಾಡಿಟ್ಟಿದ್ದೇನೆ ಅವರಿಗೋಸ್ಕರ. ಅಂದರೆ ನಮ್ಮ ಎಸ್ ಜಾನಕಿ ಅವರ ಓನ್ಲಿ ಅವರ ಧ್ವನಿ ಇದೆ, ಮತ್ತಿನ್ಯಾರ್ದು ಧ್ವನಿ ಇಲ್ಲ. ಅಂದರೆ ನಾರ್ಮಲಿ ಎಸ್ ಜಾನಕಿ, ಎಸ್ ಪಿ ಬಿ ಅವ್ರದ್ದು ಹಾಡುಗಳು ಭಾಳಷ್ಟಿದೆ, ಆ ಜೋಡಿದ್ದು ಒಂದು ನಾವು ಮಾಡೋಣ. ಆದರೆ ನಿನ್ನೆ ನಿಮಗೆ ಅವಕಾಶ ಕೊಟ್ಟಿದೆ, ಇವತ್ತು ನಾನು ರೆಡಿ ಮಾಡಿಟ್ಟಿದ್ದೇನೆ. ದಯವಿಟ್ಟು ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಈ ಕಾರ್ಯಕ್ರಮವನ್ನು ಕೇಳಿ. ದಸ್ ಇಸ್ ನಿಮ್ಮೊಂದಿಗೆ ನಾವು ಎಸ್ ಜಾನಕಿ ಫಾರ್ ಎವರ್ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬರೀ ಎಸ್ ಜಾನಕಿ ಅಮ್ಮ ಅವರ ಧ್ವನಿನೇ ನೀವು ಕೇಳೋರಿ. ಒಳ್ಳೊಳ್ಳೆ ಗೀತೆಗಳು ಫ್ರಮ್ ಡಿಫ್ರೆಂಟ್ ಸಿನಿಮಾ ಆಫ್ ಕನ್ನಡ ಚಿತ್ರರಂಗ. ಬನ್ನಿ, ಮೊದಲನೇ ಗೀತೆ ರತ್ನ ಮಂಜರಿ ಚಿತ್ರದ್ದು, ಗಿಳಿ ಗಿಳಿ ಗಿಳಕ್ ಈ ಗೀತೆಯೊಂದಿಗೆ ಆರಂಭ ಮಾಡ್ತಾ ಇದ್ದಾನೆ. ಸೊ ದಯವಿಟ್ಟು ತಾವು ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಇವತ್ತಿನ ದಿನ ಎಸ್ ಜಾನಕಿ ಫಾರ್ ಎವರ್ ಸ್ಪೆಷಲ್ ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ.

ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮಟ್ಟಮಲ್ಲ ರೇಡಿಯೋ ಕೇಂದ್ರ ವೇಣುಧ್ವನಿ ಎದುನಾಡಿ ಪಾಯಿಂಟ್ ಫೋರ್ ಎಫ್ಎಂ KLE ಕನಸು. ಸ್ನೇಹಿತರೆ, ಎಸ್ ಜಾನಕಿ ಫಾರ್ ಎವರ್ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ಎಲ್ಲ ಗೀತೆಗಳನ್ನು ನಾನು ರೆಡಿ ಮಾಡಿಟ್ಟಿದ್ದೇನೆ, ಸಂಗ್ರಹಿಸಿಟ್ಟಿದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಸ್ತಿ ಪ್ರಸಾರವಾಗದಂತಹ ಕನ್ನಡ ಚಿತ್ರರಂಗದ ಓನ್ಲಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಇರೋ ಗೀತೆಗಳನ್ನು ಹುಡುಕಾಡಿ ತಂದಿದ್ದೇನೆ. ದೈವ ಚಿತ್ರದ್ದು ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಈ ಗೀತೆ ಕೊರಗಿ ಕೊರಗಿ ಈ ಗೀತೆ ಬರ್ತಾ ಇದೆ. ಆತ್ಮೀಯರೇ, ಇದಾದ ತಕ್ಷಣ ಸ್ನೇಹಿತರೆ, ಎಸ್ ಜಾನಕಿಯವರ ಧ್ವನಿಯಲ್ಲಿ ಇನ್ನೊಂದು ಗೀತೆ ಅದಾಗಿದೆ, ಸ್ವರ್ಣಗೌರಿ ಚಿತ್ರದ್ದು ಹಾಡಲೇನು ಮನದಾಸೆ ಈ ಗೀತೆ. ಸೊ ಸ್ನೇಹಿತರೆ, ಉತ್ತಮ ಗೀತೆಗಳು ರೆಡಿಯಾಗಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ. ನಮ್ಮ ಶಶಿಧರ್ ಪತ್ತಾರ್ ಅವರು ಕೂಡ ಭಾಗವಹಿಸಿದ್ದಾರೆ ಆ್ಯಂಡ್ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸುತ್ತಾ ಇದ್ದಾರೆ. ಇವತ್ತು ರಿಕ್ವೆಸ್ಟ್ ಇಲ್ಲ, ಶಶಿಧರ್ ಪತ್ತಾರ್ ಅವರೇ ನಿನ್ನೆ ಇತ್ತು, ಚಂದ್ರಕಾಂತ್ ಬಡಗಾವಿಯವರೇ ಎಸ್, ನೀವು ಎಸ್ ಪಿ ಬಿ ಎಸ್ ಜಾನಕಿ ನೋಡಿ, ನಿನ್ನೆ ನಾನು ಎಲ್ಲ ಓಪನ್ ಆಗಿಟ್ಟಿದ್ದೆ ಎಸ್ ಜಾನಕಿ ಫಾರ್ ಎವರ್ ಸ್ಪೆಷಲ್. ಅದರಲ್ಲಿ ನಾನು ನೋಡಿದೆ, ಗಮನಿಸಿದೆ, ಮ್ಯಾಕ್ಸಿಮಮ್ ಎಸ್ ಜಾನಕಿ ಅವರು ಹಾಗೆ ಎಸ್ ಪಿ ಬಿ ಅವರ ಡ್ಯುಯೆಟ್ ಗೀತೆಗಳೇ ಇದೆ. ಇವತ್ತೇನು ಮಾಡಿನಿ ನಾನು, ಬರೀ ಅವರ ಧ್ವನಿ ಆ್ಯಂಡ್ ಪ್ರಸಾರವಾಗದಂತಹ ಕೇಳಲಾರದಂತಹ ಗೀತೆಗಳನ್ನು ಹುಡುಕಾಡಿ ತಂದಿದ್ದೇನೆ. ಸೊ ಅದನ್ನು ದಯವಿಟ್ಟು ತಾವು ತಮ್ಮ ಸಮಯ ಕೊಟ್ಟು ಆರಾಮ್ಸೆ ಕೇಳಿ ಎಂಜಾಯ್ ಮಾಡಿ. ದಿಸ್ ಇಸ್ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ಶುಭ ಮಂಗಳವಾರದ ಸ್ಪೆಷಲ್ ಎಸ್ ಜಾನಕಿ ಫಾರ್ ಎವರ್ ಕಾರ್ಯಕ್ರಮ.

Yes, Yannicky Forever Special Karikrama. Idu Belgavia Mattamalla Radio Kendra Venuduni 90.4 FM KLE Kanasu Mandira Hadu ಸ್ವರ್ಣ ಗೌರಿ ಚಿತ್ರದ್ದು. ಸೊ ಸ್ನೇಹಿತರೆ, ಇವತ್ತಿನ ಗೀತೆಗಳು ಓನ್ಲಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಮತ್ತಿನ್ ಬೇರೆ ಯಾರು ಇಲ್ಲ, ಬರೇ ಎಸ್ ಜಾನಕಿ ಅವರ ಧ್ವನಿಯನ್ನ ಕೇಳಲಿದ್ದೀರಾ ನೀವು ಈಗ ಇಲ್ಲಿಂದ 12 ಗಂಟೆ ಮಟ್ಟ. ಸೊ ಸ್ನೇಹಿತರೆ, ಈ ಗೀತೆ ಆದ ತಕ್ಷಣ ಹೂವಿಂದ ಹೂವಿಗೆ ಹೊಂಬಿಸಿಲು ಚಿತ್ರದ್ದು, ಮತ್ತೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹಾಡನ್ನ ಕೇಳಿ ಆನಂದಿಸಿ.

ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th Cross ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ. ಎಸ್ ಜಾನಕಿ ಫಾರ್ ಎವರ್ ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆ ಹೊಂಬಿಸಿಲು ಚಿತ್ರದ್ದು. ಸೊ ಅಡ್ವೊಕೇಟ್ ಪ್ರಮಿಳ ಹಂಪನ್ನವರವರು ಅದೇ ಹೇಳ್ತಾ ಇದ್ದಾರೆ, ಬಾಲ್ಯದಿಂದ ನಾವು ಕೇಳ್ಕೋತಾ ಬಂದಿದ್ದೇವೆ. ಗುಡ್ ಮಾರ್ನಿಂಗ್ ಮಂಜುನಾಥ, ಒಳ್ಳೆ ಕಾರ್ಯಕ್ರಮ. ಪೂಜಾ ಅವರು ಮೆಸೇಜ್ ಅನ್ನು ಮಾಡಿದ್ದಾರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸೋಲೋ ಗೀತೆ ಆಫ್ ಎಸ್ ಜಾನಕಿ ಕೇಳಲು ತುಂಬಾ ಸಂತೋಷ. ಗಿಲಿ ಗಿಲಿ ಗಿಳಕ್ ಗೀತೆಯೊಂದಿಗೆ ಪ್ರಾರಂಭ ಮಾಡಿದ್ದಕ್ಕೆ ಧನ್ಯವಾದ ಮಂಜುನಾಥ್ ಸರ್ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ನೇಹಿತರೆ ಬನ್ನಿ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಎಸ್ ಜಾನಕಿ ಫಾರ್ ಎವರ್ ಕಾರ್ಯಕ್ರಮ. ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ಕಾರ್ಯಕ್ರಮದ ಮುಂದಿನ ಗೀತೆ ಹೂವಿಂದ ಹೂವಿಗೆ ಹೊಂಬಿಸಿಲು ಚಿತ್ರದು. ಇದಾದ ತಕ್ಷಣ ಸ್ನೇಹಿತರೆ ಗಾಯತ್ರಿ ಮದುವೆ ಅನ್ನೋ ಒಂದು ಚಿತ್ರದು ಎಸ್ ಜಾನಕಿಯವರ ಧ್ವನಿಯಲ್ಲಿ ಇನ್ನೂ ಯಾಕೆ ಬರಲಿಲ್ಲ ಅನ್ನೋ ಒಂದು ಹಾಡು. ತದನಂತರ ನಾನಿರುವುದೇ ನಿನಗಾಗಿ ಅನ್ನೋ ಚಿತ್ರದು ನಲ್ಲ ಇನ್ನೆಲ್ಲೇ ನಿನ್ನ ಅನ್ನೋ ಒಂದು ಹಾಡು. ಹಿಂಗಿದೆ 3 ಗೀತೆಗಳು. ಆತ್ಮೀಯರೇ ಕೇಳಿ ಎಂಜಾಯ್ ಮಾಡಿ.

KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ ಡಿ ಸೇರಿದಂತೆ ಫಾರ್ಮಸಿ

0: 9702 website www.klefarm.edu
1: ನ್ಯೂ ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM ಕೆ ಎಲ್ ಇ ಕನಸು ಎಸ್ ಜಾನಕಿ ಫಾರ್ ಎವರ್ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಆತ್ಮೀಯ ಸ್ನೇಹಿತರೆ, ಗಾಯತ್ರಿ ಮದುವೆ ಅನ್ನೋ ಚಿತ್ರದ್ದು ಇನ್ನೊಂದು ಗೀತೆ ಎಸ್ ಜಾನಕಿಯವರ ಧ್ವನಿಯಲ್ಲಿಯೇ ಇದೆ. ನನ್ನ ದೈವ ಅನ್ನೋ ಹಾಡು ಬನ್ನಿ ಕೇಳೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಬರೀ ಅವರು ಸಂಗ್ರಹಿಸಿ ಅಂದರೆ ಅವರು ಹಾಡಿರುವ ಹಾಡುಗಳನ್ನು ನಾನು ಸಂಗ್ರಹಿಸಿಟ್ಟಿದ್ದೇನೆ, ನೀರು ತುಂಬುತ್ತಾ ನಿಮ್ಮ ಕಾರ್ಯಕ್ರಮ ಕೇಳ್ತಾ ಇದ್ದೇನೆ ಅಂತ ವಿಜಯಲಕ್ಷ್ಮಿ ಅವರು ಕರೆ ಮುಖಾಂತರ ತಿಳಿಸಿದರು. ಅವರ ಧ್ವನಿ ನಾವು ಬಾಲ್ಯದಿಂದ ಕೇಳ್ತಾ ಬಂದಿದ್ದೇವೆ. ಎಸ್, ಇದನ್ನೇ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರು ಕೂಡ ಹೇಳಿದರು, ಆಚೆ ಲಕ್ಷ್ಮಿಯವರು ಕೂಡ ಹೇಳಿದರು. ಸೊ ಸ್ನೇಹಿತರೆ, ಎಸ್ ಜಾನಕಿ ಅವರು ನಮ್ಮೊಂದಿಗಿಲ್ಲ, ಆದರೆ ಅವರ ಧ್ವನಿ ನಮ್ಮೊಂದಿಗೆ ಸದಾ ಇರುತ್ತೆ. ನೋಡಿ ಸ್ನೇಹಿತರೆ, ಹಿಂದೇನು ಬಿಟ್ಟು ಹೋಗುತ್ತೇವೆ ನೆನಪುಗಳು ಮಾತುಗಳು. ಹಾಂ, ನಮ್ಮ ಆಸ್ತಿಪಾಸ್ತಿ ಇರುತ್ತೆ, ಆದರೆ ಸ್ನೇಹಿತರೆ ನಾವು ಏನು ತಗೊಳ್ಳಾರದೆ ಬಂದೇವೆ, ಏನು ತಗೊಳ್ಳಾರದೆ ಹೋಗುತ್ತೇವೆ. ಖಾಲಿ ಕೈ ಬಂದ್ವಿ, ಖಾಲಿ ಕೈ ಹೋದ್ವಿ. ಏನು ಮದ್ದಿ ಕೈತ್ ನೋಡ್ರಿ, ಅದೆಲ್ಲ ಲಾಭನೇ. ಈಗ ನಿಮ್ಮ ಕಡೆ ಇರೋ ಆ ಸಾಲನೂ ಒಂಥರ ಲಾಭನೇ. ನೀವು ವಿಚಾರ ಹಂಗೆ ಮಾಡಿದ್ರೆ 100% ನಿಮ್ಮ ಆ ಸಮಸ್ಯೆ, ನೀವು ಧರಿಸಿರುವ ಬಟ್ಟೆ, ನೀವು ತಿನ್ನಿರೋ ಊಟ ಕೂಡ ಎಲ್ಲ ಲಾಭನೇ. ಏಕೆಂದರೆ ವಿ ಹ್ಯಾವ್ ಟು ಗಿವ್ ಇಟ್ ಆಲ್ ಆ್ಯಂಡ್ ಲೀವ್ ಇಟ್ ಆಲ್ ಆ್ಯಂಡ್ ಗೋ, ಎಲ್ಲ ಬಿಟ್ಟು ಹೋಗಬೇಕು, ಹೌದಲ್ವಾ? ಆತ್ಮೀಯರೇ, ಎಸ್ ಜಾನಕಿಯವರು ನಮ್ಮೊಂದಿಗಿಲ್ಲ, ಆದರೆ ಅವರ ಕಲೆ ನಮ್ಮೊಂದಿಗಿದೆ. ಅಲ್ಲಿಂದ ನಮಗೆ ಒಂದು ಪಾಠ, ನೀವು ನಿಮ್ಮ ಜೀವನದಲ್ಲಿ ಹಿಂಗೇನಾದರೂ ಮಾಡಿ ನೀವು ಇಲ್ದಾಗೂ ನಿಮ್ಮನ್ನು ನೆನಪಿಸಬೇಕು. ಭಾಳ ದೊಡ್ಡದೇನು ಮಾಡಲಿಕ್ಕೆ ಹೋಗೋದಿಲ್ಲ, ಅವಶ್ಯಕತೆ ಇಲ್ಲ. ಒಂದು ಒಳ್ಳೆ ಕೆಲಸ, ಒಳ್ಳೆ ವಿಚಾರ, ಒಳ್ಳೆ ಸಲಹೆ, ಒಳ್ಳೆ ಸಹಾಯ, ಒಳ್ಳೆ ಭಾವನೆ ಇಟ್ಕೊಂಡ್ರೆ ಸಾಕು, ನೆನಪಿಟ್ಕೋತಾರೆ. ನಮ್ಮ ತಂದೆ ಇಲ್ಲ ಆತ್ಮೀಯ ಸ್ನೇಹಿತರೆ, ಇದು ಇವತ್ತಿಗೆ ಅಂದರೆ ಈಗ ಆಗಸ್ಟಿಗೆ 5 ವರ್ಷ ಆಗುತ್ತೆ. ಆದರೆ ಅವರು ಕೆಲಸ ಮಾಡಿರೋ ಸ್ಥಳದಲ್ಲಿ ಹೋಗಿ ನಾನು ಜಸ್ಟ್ ನಿಂತರೆ ಸಾಕು, ಏ ಸ್ವಾಮಿ ಮಗ ಬಂದು ನೋಡ್ರಿ, ನಿಮ್ಮಪ್ಪ ಭಾಳ ಚಲೋ ವ್ಯಕ್ತಿ ರೀಪ್ಪ, ನಕ್ಕೋತ ಆಧ್ಯಾತ್ಮ ಹಿಂಗೆ ಸಾಕ್ರಿ, ಖುಷಿ ಅನಿಸುತ್ತೆ. ನಾನು ನಾಳೆ ಹೋದ್ರೆ 4-5 ಜನ ಹಂಗೆ ಹೇಳಿದ್ರೆ ಸಾಕು, ಇಷ್ಟೇ ಇರುತ್ತೆ ಲೈಫ್, ದ್ಯಾಟ್ಸ್ ಇಟ್. ನೀವು ನಿಮ್ಮನ್ನು ಇಷ್ಟು ಸೀರಿಯಸ್ ಆಗಿ ತೊಗೊಳ್ಳೋದು ಅವಶ್ಯಕತೆ ಇಲ್ಲ ಆತ್ಮೀಯ ಸ್ನೇಹಿತರೆ. ನಾವು ನಮ್ಮ ಹೆಸರು ಕಾಪಾಡಲಿಕ್ಕೆ ಇದು ಅದು ನಾವು ಎಲ್ಲ ಮಾಡ್ತೇವೆ, ಹೌದು. ಆದರೆ ಒಂದು ಕ್ಷಣ ನೋಡಿ, ಒಂದೇ ಒಂದು ಕ್ಷಣ, ಸಾವು ಬಂದ ತಕ್ಷಣ ಒಂದೆರಡು ದಿನ ರೀ, ಹಬ್ಬ ಹಬ್ಬ ಅಂದರೆ 3 ದಿನ, ಆಮೇಲೆ ನಾವು ನಮ್ಮ ನಮ್ಮ ಕೆಲಸದಲ್ಲಿ ವ್ಯಸ್ತವಾಗಿರುತ್ತೇವೆ. ಯಾರಿಗೂ ಏನೂ ನಿಲ್ಲುವುದಿಲ್ಲ ಆತ್ಮೀಯ ಸ್ನೇಹಿತರೆ. ನಿಮ್ಮ ತಲೆಯಾಗಿರೋ ಈ ಚಿಂತೆ, ನಿಮ್ಮ ಜೀವನದಲ್ಲಿರೋ ಆ ಸಮಸ್ಯೆ ಎಲ್ಲನೇ ಲಾಭನೇಯ. ಯಾಕೆಂದರೆ ಎಲ್ಲ ಬಿಟ್ಟೇ ಹೋಗಬೇಕು, ಮತ್ತೆ ಎಲ್ಲ ಯಾವುದು ಶಾಶ್ವತವಲ್ಲ, ಹೌದಲ್ವಾ? 3 ದಿನ ಮಳೆ ಹೆಂಗೆ ಬಂತು? ಮಳೆ ಬಂತು, ಡ್ಯಾಮ್ಗಳೆಲ್ಲ ತುಂಬೋದು. ಜಸ್ಟ್ 1 ವಾರ ಹಿಂದೆ ಭಾಳ ಸಮಸ್ಯೆ ಇತ್ತು, ನೀರಿನೇ ಸಮಸ್ಯೆ ಇಲ್ಲ, ಪ್ರವಾಹ ಪರಿಸ್ಥಿತಿ ಬಂತು ವಿದಿನ್ 3 ಡೇಸ್. ಆತ್ಮೀಯರೇ, ಮತ್ತೆ ಈಗ ಮಳೆ ಸ್ವಲ್ಪ ಶಾಂತಾಗಿತ್ತು, ಈಗ ಈ ವಾರ ಶಾಂತ ಇತ್ತಂತ್ರಿ, ಮುಂದಿನ ವಾರ ಮತ್ತೆ ಸ್ಟಾರ್ಟ್. ಸೊ ಪ್ರಕೃತಿನೇ ಹೇಳ್ತಾ ಇದೆ, ಯಾಕೆ ಚಿಂತೆ ಮಾಡ್ತೀಯಾ? ಸೊ ಸ್ನೇಹಿತರೆ, ಚಿಂತೆ ಬಿಡ್ರಿ, ಚಿಂತೆ ಬಿಟ್ಟರೆ ಆಗುತ್ತೀರಿ ಚಿರಂಜೀವಿ. ಯಾರು ಹೇಳಿದರು? ದರಾ ಬೇಂದ್ರೆ ಅವರು. ನೆನಪಿರಲಿ, ಎಸ್ ಜಾನಕಿಯವರು ನಮ್ಮೊಂದಿಗೆ ಇಲ್ಲ ಅಂತ ಬೇಜಾರಿಲ್ಲ, ಎಸ್ ಜಾನಕಿಯವರು ಇಲ್ಲ ಆ್ಯಂಡ್ ಅವರ ಒಂದು ಅವರೊಂದಿಗೆ ಇನ್ನೊಬ್ಬ ನಮ್ಮ SPB ಅವರು ಇಲ್ಲ, ಆದರೆ ಅವ್ರ ಗೀತೆಗಳು ಕಂಟಿನ್ಯೂಸ್ ಆಗಿರುತ್ತಲ್ಲ, ಅದಕ್ಕೆ ನಾನು ಕಾರ್ಯಕ್ರಮದ ಹೆಸರು ಎಸ್ ಜಾನಕಿ ಫಾರ್ ಎವರ್ ಅಂತ ಇಟ್ಟಿದ್ದೇನೆ. ಫಾರ್ ಎವರ್ ಇರ್ತಾರೆ ರೀ ಇವರೆಲ್ಲರೂ ನಮ್ಮೊಂದಿಗೆ. ಆಯಿತಾ, ಬನ್ನಿ ಕಾರ್ಯಕ್ರಮದಲ್ಲಿ ನನ್ನ ದೈವ ಅನ್ನೋ ಒಂದು ಹಾಡು, ಗಾಯತ್ರಿ ಮದುವೆ ಚಿತ್ರದು. ಇದಾದ ತಕ್ಷಣ ಚಲು ವನರಸ ಬಾರು ಅನ್ನೋ ಒಂದು ಹಾಡು, ನಾಗಕನ್ಯೆ ಅನ್ನೋ ಚಿತ್ರ, ಗಾಳಿಗೋಪುರ ಅನ್ನೋ ಹಾಡು, ನಂದಾದೀಪ ಅನ್ನೋ ಚಿತ್ರದು. 3 ಗೀತೆಗಳ ಲೈನ್ಅಪ್ ನಾನು ತಿಳಿಸಿದೆ, ಆರಾಮ್ಸೆ ಕೇಳಿ ಎಂಜಾಯ್ ಮಾಡಿ. ದಿಸ್ ಇಸ್ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು, ಎಸ್ ಜಾನಕಿ ಫಾರ್ ಎವರ್ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಸಂಗ್ರಹಿಸಿ ಇಟ್ಟಿದ್ದೇನೆ ಎಸ್ ಜಾನಕಿ ಅವರ ಕೇಳಲಾರದಂತಹ ಸೋಲೋ ಗೀತೆಗಳು. ಸೋಲೋ ಗೀತೆ ಅರ್ಥ, ಇವತ್ತಿನ ಕಾರ್ಯಕ್ರಮದಲ್ಲಿ 12 ಗಂಟೆ ಮಟ್ಟ ಎಸ್ ಜಾನಕಿ ಅವರ ಧ್ವನಿ ಮಾತ್ರ ಕೇಳಿಸುತ್ತೆ, ಮತ್ತಿನ್ಯಾರು ಇಲ್ಲ. ಓನ್ಲಿ ಎಸ್ ಜಾನಕಿ, ಕೇಳಿ ಮಜಾ ಮಾಡಿ.

എസ് ജാനകി ഫോർ എവർ സ്പെഷ്യൽ കാര്യക്രമ ഇവത്തിന് കാര്യക്രമത്തെ വിശേഷത്തെ കന്നഡ ചിത്രരംഗത നമ്മ പ്രീതി എസ് ജാനകിയവര ഗീതകളു ബരേ എസ് ജാനകിയവര ധ്വനിയല്ലി കേൾത്തിര ಹನ್ನೆರಡು ಗಂಟೆ ಮಟ್ಟ ಆತ್ಮೀಯರೇ ಎಸ್ ಹನ್ನೆರಡು ಗಂಟೆ ಮಟ್ಟ ಎಸ್ ಜಾನಕಿ ಅವರ ಗೀತೆಗಳು ಅವರ ಧ್ವನಿಯಲ್ಲಿ ಮಾತ್ರ ಇರೋ ಗೀತೆಗಳನ್ನು ಹುಡುಕ್ಯಾಡಿನೆ ದಯವಿಟ್ಟು ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಕೇಳಿ ಅಂತ ಹೇಳಿದೆ. ಅದಕ್ಕೆ ನನ್ನ ಪ್ರಸಾದ್ ಅವರು ಏನು ವಾಟ್ಸಪ್ ಮೆಸೇಜ್ ಮಾಡ್ತಾರೆ, ಸರ್ ನೀವು ದಯವಿಟ್ಟು ರಿಕ್ವೆಸ್ಟ್ ಒಂದು ಮಾಡಲಿಕ್ಕೆ ಹೋಗಬೇಡಿ, ನೀವು ಇಷ್ಟು ಚಲೋ ಗೀತೆಗಳನ್ನು ತೊಗೊಂಡು ಬಂದಿದ್ದೀರಾ, ನಿಜವಾಗ್ಲೂ ಎಸ್ ಜಾನಕಿ ಅವರ ಗೀತೆ ಅವರ ಧ್ವನಿ ಕೇಳಲಿಕ್ಕೆ ಸಂತೋಷ. ನೆನಪಿನ ಬಗ್ಗೆ ತಾವು ಹೇಳಿದ್ರಿ, ಬಂದಾಗ ಖಾಲಿ ಆತ್ ಹೋದಾಗ ಖಾಲಿ ಆದ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್. ಥ್ಯಾಂಕ್ ಯು ಪ್ರಸಾದ್ ಅವರೇ, ಇಷ್ಟು ಚೆನ್ನಾಗಿ ನೀವು ಪ್ರೀತಿಯಿಂದ ಕೇಳ್ತಿರಲ್ಲ ಅದಕ್ಕೆ ಧನ್ಯವಾದ. ಲಕ್ಷ್ಮಿಯವರು ಮೆಸೇಜನ್ನು ಮಾಡಿದ್ದಾರೆ, ಮಂಜುನಾಥ್ ಅವರೇ ಗೀತೆಗಳು ನಿಜವಾಗ್ಲೂ ಸೂಪರ್ ಆಗಿದೆ, ಆ್ಯಂಡ್ ಬರುವ ಕೈ ಖಾಲಿ ಹಾತ್ ಹೋಗುವ ಕೈ ಖಾಲಿ ಆತಿನ ಅರ್ಥ ಎಷ್ಟು ಚೆನ್ನಾಗಿ ಹೇಳಿದ್ರಿ. ಎಸ್ ಥ್ಯಾಂಕ್ ಯು ಲಕ್ಷ್ಮಿಯವರೇ, ಈ ಅರ್ಥ ಸದಾ ನಿಮ್ಮ ತೆನೆಯಲ್ಲಿ ಇರಲಿ, ಇಷ್ಟೇ ನಾನು ರಿಕ್ವೆಸ್ಟ್ ಮಾಡುವುದು. ಕಾರ್ಯಕ್ರಮದ ಮುಂದಿನ ಹಾಡುಗಳು ಹೀಗಿವೆ. ನಂದಾದೀಪ ಅನ್ನೋ ಚಿತ್ರದ್ದು ಹಾಡು, ಗಾಳಿ ಗೋಪುರ ಅಣ್ಣವರು ಅಭಿನಯಿಸಿರುವ ಚಿತ್ರ ಇದು, ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಬರ್ತಾ ಇದೆ. ತದನಂತರ ನಮ್ಮ ಮಕ್ಕಳು ಅನ್ನೋ ಚಿತ್ರ, ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಮನಸೆ ನಗಲೇಕೆ ಅನ್ನೋ ಒಂದು ಹಾಡು. ಅದಾದ ತಕ್ಷಣ ಸ್ನೇಹಿತರೆ ಮರೆಯದ ಹಾಡು ಅನ್ನೋ ಚಿತ್ರ, ಸುಖದ ಸ್ವಪ್ನಗಾನ ಹಿಂಗಿದೆ ನೋಡಿ ಮುಂದಿನ ಗೀತೆಗಳು. ಹಾಡನ್ನ ಕೇಳಿ ಎಂಜಾಯ್ ಮಾಡಿ. ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ದಿಸ್ ಇಸ್ ಎಸ್ ಜಾನಕಿ ಫಾರ್ ಎವರ್ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವರ ಸೋಲೋ ಗೀತೆಗಳು, ಬರೇ ಅವರ ಹಾಡಿರುವ ಹಾಡನ್ನ ಹುಡುಕಾಡಿ ನಾನು ಇಟ್ಟಿದ್ದೇನೆ. ಕೇಳ್ತಾ ಇದ್ದೀರಾ, ನೀವು ಎಂಜಾಯ್ ಮಾಡಿ, ನಾವಿಬ್ರು ಮಾಡೋಣ ಎಂಜಾಯ್.

ಮಸ್ತ್ ಬೈಕಿ ಗೀತೆ ಕೇಳ್ತಾ ಇದೀವ್ರಿ ಸರ್. ಗುಡ್ ಮಾರ್ನಿಂಗ್ ಅಂತ ಚಂದ್ರಕಾಂತ್ ಭಟ್ಗಾವಿ ಅವರು ಮೆಸೇಜ್ ಮಾಡಿದ್ದಾರೆ. ಧನ್ಯವಾದ ಚಂದ್ರಕಾಂತ್ ಭಟ್ಗಾವಿ ಅವರೇ. ತಾವು ಪಾಪ ಗೀತೆ ರಿಕ್ವೆಸ್ಟ್ ಮಾಡಿದ್ರಿ, ಸ್ಕ್ರೀನ್ ಶಾಟ್ ಕಳಿಸಿದ್ರಿ. ಎಸ್ ಪಿ ಬಿ ಎಸ್ ಜಾನಕಿನೇ ಇದೆ ನೋಡಿ, ಹೌದಲ್ವಾ? ಮ್ಯಾಕ್ಸಿಮಮ್ ಅವ್ರದೇ ಹಾಡುಗಳಿದಾವ್ರಿ. ಎಸ್ ಪಿ ಬಿ ಎಸ್ ಜಾನಕಿದ್ದು ನಾನು ನಿನ್ನೆ ಕೂತಿದ್ದೆ, ಅರ್ಧ ತಾಸು ಹಚ್ಚಿದ್ದು ನಾನು, ಬರೀ ಎಸ್ ಜಾನಕಿ ಅವ್ರದ್ದು ಇದೇ ಇರ್ಬೋದೇ ಅಲ್ವಾ? ಅಫ್ಕೋರ್ಸ್ ಇದ್ದೇ ಇರುತ್ತೆ. ಇಷ್ಟು ಹಾಡನ್ನು ಹಾಡಿದ್ದಾರೆ, ಹುಡುಕಾಡಿದ್ದು ನೋಡ್ರಿಪ್ಪ. ನಮ್ಮ ತಂದೆಯವರಿಗೂ ಬಹಳ ಇಷ್ಟವಾದ ಗಾಯಕಿ ಇವರು. ಅವರ ತಮಿಳು ಹಾಡುಗಳು ಆ್ಯಂಡ್ ಅವ್ರದ್ದು ಒಂದು ಕನ್ನಡ ಹಾಡು ಭಾಳ ನಮ್ಮ ತಂದೆಗೆ ಭಾಳ ಇಷ್ಟ ಆಗ್ತಿತ್ತು. ಹಾಡ್ರಿ ಓ ಗುಣವಂತ ಒಂದು ಹಾಡಿದೆ, ಅದು ಇದೆ ಇವತ್ತು ನಾನು ಅದನ್ನು ಪ್ರಸಾರ ಮಾಡ್ತೇನೆ. ಅವ್ರು ತೀರು ಹೋದಾಗ ಫಸ್ಟ್ ನೆನಪಾಗಿತ್ತು ಅದೇ ರೀ, ನಮ್ಮ ತಂದೆ ಹಾಡ್ತಿದ್ರಿ ಇವ್ರ ಹಾಡು. ಬಟ್ ಏನು ಮಾಡೋದು, ಅದೇ ಹೇಳಿದ್ನಲ್ಲ ಆತ್ಮೀಯರೇ, ಈಗ ಒಳ್ಳೆ ನೆನಪುಗಳು ಆಫ್ ಮೈ ಫಾದರ್ ನನ್ನೊಂದಿಗೆ ಇದೆ, ಒಳ್ಳೆ ಗೀತೆಗಳು ಆಫ್ ಎಸ್ ಜಾನಕಿ ನಮ್ಮೊಂದಿಗಿದೆ, ಇಷ್ಟೇ ರೀಪ್ಪ. ಸೊ ನಾನು ಯಾವತ್ತೂ ಒಂದಿನ ಮುಗಿಸೋಕಿಂತ ಮುಂಚೆ ಕೊನೇ ವ್ಯಕ್ತಿ ಯಾರ ಜೊತೆ ಇರುತ್ತೆ ನೋಡ್ರಿ, ಅವ್ರ ಜೊತೆ ಪ್ರೀತಿಯಿಂದ ಮಾತಾಡಿ ಕೈ ಮುಗುತ್ತೇನೆ ರೀ. ಯಾರೇ ವ್ಯಕ್ತಿ ಕೊನೇ ಮಾತು ನನ್ನ ಪ್ರೀತಿಯ ಮಾತೇ ಇದ್ದೇ ಇರುತ್ತೆ, ಏಕೆಂದರೆ ಸ್ನೇಹಿತರೆ ಯಾ ಕ್ಷಣ ಏನಾಗುತ್ತೆ ಗೊತ್ತಿರುವುದಿಲ್ಲ, ಅಷ್ಟೇ ಜೀವನ. ರಾಜಶ್ರೀ ಅವರು ಮೆಸೇಜನ್ನು ಫೈನಲಿ ಮಾಡಿದ್ರು. ನಾನು ಎಂದು ಎಲ್ಲಿದ್ದಾರೆ ರಾಜಶ್ರೀ ಅವರು, ಇಲ್ಲಾಂದರೆ ರೆಡಿ ಅವ್ರದ್ದು ಮೆಸೇಜ್ 10 ಗಂಟೆ ಅಂದರೆ ಪಟ್ ಅಂತ ಬಂದಿರುತ್ತೆ. ಜೈ ಶ್ರೀರಾಮ್ ಜೈ ಜಿನೇಂದ್ರ ಅಂತ, ಜೈ ಜಯ ಶ್ರೀರಾಮ್ ಜೈ ಜೈ ಜಿನೇಂದ್ರ. ರಾಜಶ್ರೀ ಅವರೇ ಒಳ್ಳೆಯದಾಗಲಿ, ಒಳ್ಳೆ ಗೀತೆಗಳನ್ನು ಲೈನಪ್ ಮಾಡಿದ್ದಾನೆ ಆತ್ಮೀಯರೇ. ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ದೀರಾ ಬೇನು ಧ್ವನಿ ಇದು 90.0 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ದಿಸ್ ಇಸ್ ಎಸ್ ಜಾನಕಿ ಫಾರ್ ಎವರ್ ಸ್ಪೆಷಲ್ ಕಾರ್ಯಕ್ರಮ.

ಇದು ಮೇನು ಧ್ವನಿ 90.4 FM KLE ಕನಸು ಎಸ್ ಜಾನಕಿ ಫಾರ್ ಎವರ್ ಸ್ಪೆಷಲ್ ಕಾರ್ಯಕ್ರಮ. ಗೀತೆಗಳು ತುಂಬ ಸೂಪರ್ ಆಗಿ ಬರ್ತಾ ಇದೆ. ಲೇಟಾಗಿ ಮೆಸೇಜ್ ಮಾಡಿದಕ್ಕೆ ಇಲ್ಲ, ನಾನು ಹಿಂಗೆ ಕೇಳಿದ್ದು ರಾಜೇಶ್ ಅವರ, ಇರಲಿ ನೀವು ಬಿಸಿ ಆಗಿದ್ರೆ ನಂಗೆ ಅರ್ಥ ಆಗುತ್ತೆ. ದಯವಿಟ್ಟು ಸಾರಿ ಎಲ್ಲ ಹೇಳಕ್ಕೆ ಹೋಗ್ಬೇಡ್ರಿ, ಎಲ್ಲ ಪ್ಲೇಲಿಸ್ಟು ಸೂಪರ್ ಆಗಿದೆ ಮಂಜು ಅವರೇ. ಶ್ರೀಮಂತ ಮಗಳು ಚಿತ್ರದ ಕಣ್ಗಳು ಇವತ್ತು ಹಾ ಏನಂದರೆ ಹಾಡುಗಳು ಸುಶೀಲ ಅವರೇ ಫಸ್ಟ್ ಕ್ಲಾಸ್ ನಾನು ಸಂಗ್ರಹಿಸಿಟ್ಟಿದ್ದೇನೆ, ಎಲ್ಲ ಪ್ಲೇಲಿಸ್ಟ್ ಆಗಿದೆಯಾ ಮಂಜು ಅವರೇ? ಎಸ್, ಇವತ್ತು ಪ್ಲೇಲಿಸ್ಟ್ ಖಂಡಿತ ಆಗಿದೆ. ನಾನು ಭಾಳ ನಿನ್ನೆ ವಿಚಾರ ಮಾಡಿದೆ, ಏಕೆಂದರೆ ಅವರು ಹಾಡಿರುವ ಹಾಡು ಡುವೆಟ್ನಲ್ಲಿ ಅಂದರೆ ಎಸ್ ಪಿ ಬಿ ಅವ್ರ ಜೊತೆಗೆ, ಪಿ ಬಿ ಶ್ರೀನಿವಾಸ್ ಅವ್ರ ಜೊತೆಗೆ ಇದೆ. ನಾನಂದೆ ಇವತ್ತು ಎಕ್ಸ್ಕ್ಲೂಸಿವ್ಲಿ ಅವ್ರದೇ ಧ್ವನಿ ಇರಲಿಲ್ಲ ಅಂತ. ಇನ್ನೂ ಉಳಿದಿದೆ ಒಂದು ತಾಸು, 12 ಗಂಟೆ ಮಟ್ಟ ನೀವು ಅವ್ರದೇ ಧ್ವನಿ ಕೇಳ್ತೀರಾ ನೋಡಿ. ಜನಕ ಅವರ ನನ್ನ ಸಾಂಗ್ ಪ್ಲೇ ಮಾಡಿದರೆ ಥ್ಯಾಂಕ್ಸ್ ರೀ. ಎಸ್, ನೋ ಪ್ರಾಬ್ಲಮ್, ಖಂಡಿತ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಇನ್ನೊಂದು ಗೀತೆ, ನಾ ಮೆಚ್ಚಿದ ಹುಡುಗಿ ಚಿತ್ರದ್ದು ಬರ್ತಾ ಇದೆ ಸ್ನೇಹಿತರೆ. ನಾ ಮೆಚ್ಚಿದ ಹುಡುಗಿನೇಗೆ, ಎಸ್ ಹುಡುಗನಿಗೆ, ಸಾರಿ ಹುಡುಗನಿಗೆ ಅನ್ನೋ ಒಂದು ಹಾಡು ಬರ್ತಾ ಇದೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ಇವತ್ತಿನ ಗೀತೆಗಳು ಓನ್ಲಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಬರುತ್ತೆ. ಆತ್ಮೀಯರೇ, ಬಹಳ ಒಳ್ಳೆ ಗೀತೆಯನ್ನು ಲಿಸ್ಟ್ ಮಾಡಿಟ್ಟಿದ್ದೀರಾ ಅಂತ ಋಷಿಕೇಶ್ ಅವರು ಮೆಸೇಜನ್ನು ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ. ಇದ್ಯಾರು ಪೃಥ್ವಿ ಅನ್ನೋರು ಮೆಸೇಜನ್ನು ಮಾಡಿದರೆ, ಸರ್ ನಾನು ಕೇಳ್ತಾ ಇದ್ದೇನೆ ಆ್ಯಂಡ್ ಫಸ್ಟ್ ಟೈಮ್ ಮೆಸೇಜ್ ಮಾಡೋದು ಇದು, ಆ್ಯಂಡ್ ಎಸ್ ಜಾನಕಿ ಅವರ ಸೋಲೋ ಗೀತೆ ತೊಗೊಂಡು ಬಂದಿದ್ದಕ್ಕೆ ಎಸ್ಪೆಷಲಿ ಧನ್ಯವಾದ. ಎಸ್, ಥ್ಯಾಂಕ್ ಯು ಸೋ ಮಚ್ ಪೃಥ್ವಿ ಅವರೇ. ಆ್ಯಂಡ್ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮುಂದಿನ ಹಾಡುಗಳು ಹೀಗಿದೆ ನೋಡಿ. ಸೀತಾ ಅನ್ನೋ ಚಿತ್ರದು ಬರೆದೆ ನೀನು ಅನ್ನೋ ಒಂದು ಹಾಡು, ಅದಾದ ತಕ್ಷಣ ಪೋಗದಿರಲೋ ರಂಗ ಅನ್ನೋ ಒಂದು ಹಾಡು, ಹಾಲು ಜೇನು ಚಿತ್ರದ್ದು ಬರೇ ಎಸ್ ಜಾನಕಿ ಅವರ ಧ್ವನಿಯಲ್ಲಿದೆ. ಮೂರು ಗೀತೆಗಳ ಲೈನಪ್ ನಾನು ತಿಳಿಸಿದೆ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಎಸ್ ಜಾನಕಿ ಫಾರ್ ಎವರ್ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬರೇ ಅವರು ಹಾಡಿರುವ ಅವರದೇ ಧ್ವನಿ ಗೀತೆಗಳು ಬರ್ತಾ ಇರುತ್ತೆ, ಕೇಳಿ ಮಜಾ ಮಾಡಿ.

ಗೀತೆಗಳು ತುಂಬಾನೇ ಸೂಪರ್ ಆಗಿದೆ ಅಂತ ಪದ್ಮ ಅವರು ಮೆಸೇಜ್ ಅನ್ನು ಮಾಡಿದರೆ. 25th ವೆಡ್ಡಿಂಗ್ ಆನಿವರ್ಸರಿನೂ ಇತ್ತು, 13ನೇ ಜುಲೈ ವೆಡ್ಡಿಂಗ್ ಆನಿವರ್ಸರಿ ಇತ್ತು, ಹಾಗೆ ಈ ಶುಭ ರವಿವಾರ ಗೃಹ ಪ್ರವೇಶ ಕೂಡ ಇದೆ. ಸೊ ಪೂಜಾ ಸೆರೆಮನಿ ಅಂತ ಮನೆ ಪೂಜೆ ಇದೆ ಅಂತ ಕರೆದಿದ್ದಾರೆ ಪಾಪ. ಎಸ್, ಒಳ್ಳೆಯದಾಗಲಿ ಆ ದೇವ್ರ ಕಡೆ ಬೇಡ್ಕೊಳ್ಳೋದು ಇಷ್ಟೇಯಾ. ಹಾಗೆ ಮೊಟ್ಟ ಮೊದಲನೇದಾಗಿ ನಿನ್ನೆ ಇತ್ತಲ್ರೆ ಶುಭ ಸೋಮವಾರ, ನಿಮ್ಮ 25th ಮದುವೆ ವಾರ್ಷಿಕೋತ್ಸವ, 25ನೇ ಮದುವೆ ವಾರ್ಷಿಕೋತ್ಸವ ನಮ್ಮ ಪದ್ಮಾ ಅವ್ರದ್ದು, ಹಾಗೂ ಅವರ ಪ್ರೀತಿಯ ಗಂಡ. ಗಂಡನ ಹೆಸರು ಒಂದು ಸ್ವಲ್ಪ ಹೇಳಿದರೆ ಉತ್ತಮವಾಗ್ತಿತ್ತು. ನಾನು ಇಲ್ಲಿ ಅವ್ರದ್ದು ಕಂಪ್ಲೀಟ್ ಹೆಸರನ್ನು ತಗೊಂಡು ಇದು ಮಾಡ್ತಿದ್ದೆ, ನಾನು ಏನಂತಾರೆ ವಿಶ್ ಮಾಡ್ತಿದ್ದೆ ಖಂಡಿತ. ಸೊ ಅವರಿಗೆ ನಿಮಗೆ ಒಳ್ಳೆಯದಾಗಲಿ, 25ನೇ ಮದುವೆ ವಾರ್ಷಿಕೋತ್ಸವ ಒಳ್ಳೆಯದಾಗಲಿ. ಸಿಲ್ವರ್ ಜುಬ್ಲಿ ಆಯ್ತ್ರಿ ಪದ್ಮ ಅವರೇ. ಆಲ್ ರೈಟ್, ಸೀತಾ ಚಿತ್ರದ ಗೀತೆ ರೆಡಿ ಆಗಿದೆ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಬರೆದೆ ನೀನು ಅನ್ನೋ ಒಂದು ಹಾಡು, ಅದಾದ ತಕ್ಷಣ ಸ್ನೇಹಿತರೆ ಹಾಲು ಜೇನು ಚಿತ್ರದ ಗೀತೆ, ಅದಾದ ತಕ್ಷಣ ಕರೆಯೇ ಕೋಗಿಲೆ ಅನ್ನೋ ಒಂದು ಗೀತೆ, ನವ ಜೀವನ ಅನ್ನೋ ಚಿತ್ರದ್ದು. ಆತ್ಮೀಯರೇ, ಎಸ್ ಜಾನಕಿಯವರ ಸೋಲೋ ಗೀತೆಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ. ಹಾಗೆ ಇವತ್ತಿನ ದಿನ ಯಾರ್ಯಾರ ಜನ್ಮದಿನ ಇದೆ, ಮ್ಯಾರೇಜ್ ಆನಿವರ್ಸರಿ ಇದೆ, ಅವರೆಲ್ಲರಿಗೂ ಒಳ್ಳೇದು ಮಾಡಲಿ. ಆ್ಯಂಡ್ ಹಾಗೆ ಆತ್ಮೀಯ ಸ್ನೇಹಿತರೆ, ನಾನು ಹೇಳಿರುವ ಮಾತು ಬಹಳಷ್ಟು ಜನರಿಗೆ ಇಷ್ಟವಾಗಿದೆ, ವಿಚ್ ಇಸ್, ಬರುವಾಗ ಖಾಲಿ ಕೈ, ಹೋಗುವಾಗ ಖಾಲಿ ಕೈ, ಏನಿದೆ ಅದು ನಮ್ಮ ಲಾಭನೇ. ನೋಡಿ, ಸಿನಿಮಾ ಸೀರಿಯಲ್ಗಳಲ್ಲಿ ಈ ಡೈಲಾಗನ್ನು ನಾವು ಕೇಳಿರ್ತೇವೆ, ಬರುವಾಗ ಖಾಲಿ ಕೈ, ಹೋಗುವಾಗ ಖಾಲಿ ಕೈ. ಆದರೆ ನಮ್ಮ ಕೈಯಲ್ಲಿ ಈಗ ಕರೆಂಟ್ಲಿ ಆ ಇರೋ ನಿಮ್ಮ ಕೈಯಲ್ಲಿರೋ ಆ ಫೋನು, ಆ ನಿಮ್ಮ ಜೀವನದ ಸಮಸ್ಯೆ, ಆ ನಗು, ಆ ಖುಷಿ, ಆ ಎಲ್ಲ ಒಂದು ವಿಷಯಗಳು ಏನೇನಿದೆ ನೋಡಿರಿ, ಧರಿಸಿರುವ ಬಟ್ಟೆ, ತಿಂದಿರುವ ಅನ್ನ ಕೂಡ ಎಲ್ಲ ಲಾಭನೇ. ಹಂಗೆ ವಿಚಾರ ಮಾಡಿದರೆ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ, ಹೌದಲ್ವಾ? ಎಸ್, ಅದಕ್ಕೆ ಹೇಳೋದು ಒಳ್ಳೆ ಪುಸ್ತಕ ಓದಿ, ಮೊಬೈಲ್ ದಂಡಿಗಿಡ್ರಿ ಅಪ್ಪ, ದಂಡಿಗಿಡ್ರಿ. ಆದರೆ ನಮ್ಮವೇನು ಧ್ವನಿ ಮಾತ್ರ ದಂಡಿಗಿಡ್ಲಿಕ್ಕೆ ಹೋಗಬೇಡಿ. ನೀವೇನು ಧ್ವನಿಯನ್ನು ಹಚ್ಚಿ ಒಂದು ದಂಡಿಗಿಟ್ಟು ತಮ್ಮ ತಮ್ಮ ಕೆಲಸ ಮಾಡಿದ್ರೆ ಕೆಲಸನೂ ಆಗುತ್ತೆ, ನನ್ನ ಬಡ ಬಡ ಮಾತು, ಒಳ್ಳೆ ಗೀತೆ ಕೇಳ್ಬೋದಲ್ವಾ? ಎಸ್, ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ಹಾಡನ್ನು ಕೇಳಿ ಮಜಾ ಮಾಡಿ.

0: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಗಜಾನನ್ ಕಾಮ್ಕರವರು ಕರೆ ಮಾಡಿದ್ರು. ವಿವಿಧ ಭಾರತಿ ಕೇಳಿರುವಂಗ ಖುಷಿ ಆಗಿದೆ ಅಂತ ಹೇಳಿದ್ರು. ನನ್ನ ಕಡೆಯಿಂದ ಒಂದು ತಪ್ಪಾಗಿದೆ ಆತ್ಮೀಯರೇ. ಈಗ ನೀವು ಕೇಳಿದ್ರಲ್ಲ ಹಾಡು, ಆ ಹಾಡು ಹಳೆಯ ಹಾಡು, ನಾನು ಹುಡುಕ್ಯಾಡಿದೆ ಎಸ್ ಜಾನಕಿಯವರ ಧ್ವನಿಯಲ್ಲಿ ಅಂತಾನೆ ಲೇಬಲ್ನಲ್ಲಿ ಬರೆದಿತ್ತು, ಆದರೆ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಬಂದಿದೆ. ಆ್ಯಕ್ಚುಲಿ ಅದೇ ಚಿತ್ರದಲ್ಲಿ ಅವರೂ ಕೂಡ ಹಾಡಿದ್ದಾರೆ ರೀ ಎಸ್ ಜಾನಕಿಯವ್ರದ್ದು. ನಾನು ಹುಡುಕ್ಯಾಡ್ ತಂದಿದ್ದೇವೆ. ಇದೇ ಅಲ್ರಿ ಈಗ ಜಸ್ಟ್ ಕೇಳಿದ್ರಲ್ಲ ಬರೆದೆ ನೀನು ಅನ್ನೋ ಹಾಡು, ಭಾಳ ಹಳೆಯ ಹಾಡು, ನಾನು ಅದನ್ನು ಹುಡುಕ್ಯಾಡ್ ನಿಮ್ಮ ಮುಂದೆ ತಂದಿದ್ದೆ. ಅದೇ ಚಿತ್ರದಲ್ಲಿ ಸೀತಾ ಚಿತ್ರದಲ್ಲಿ ನಮ್ಮ ಇವರು ಹಾಡಿದ್ದಾರೆ ರೀ, ಪಿ ಬಿ ಶ್ರೀನಿವಾಸ್ ಅವರು ಕೂಡ ಹಾಡಿದ್ದಾರೆ ರೀ. ಅವ್ರದ್ದು ಒಂದಿದೆ, ಇವ್ರದ್ದು ಒಂದಿದೆ. ನಾನು ಇವ್ರದ ಹಚ್ಚಿದ್ರೆ ಹಿಂಗ್ಯಾಗೆ ಬರಾಗದ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ನಿಮಿಷ ಆತ್ಮೀಯರೇ, ಈಗ ಇವ್ರದ ಹಾಡು ಅಂದರೆ ಪಿ ಬಿ ಶ್ರೀನಿವಾಸ್ ಅಂತ ಬರೆದಿದೆ, ಇದೇ ಹಾಡು ಅವ್ರದ್ದು ಅಂದರೆ ನಮ್ಮ ಎಸ್ ಜಾನಕಿ ಅವ್ರದ್ದು ಇರುತ್ತಾ ಅಂತ ನೋಡೋಣ. ಒಂದೇ ಸೆಕೆಂಡು ಬಂತು ನೋಡ್ರಿ, ಹೆಂಗೈತೆ ನೋಡ್ರಿ, ಇಲ್ಲಿ ಉಲ್ಟಾನೇ ಆಗೈತೆ ರೀ. ಸೀತಾ ಚಿತ್ರದ ಆಲ್ಬಮ್ನಲ್ಲಿ ಪಿ ಬಿ ಶ್ರೀನಿವಾಸ್ ಅಂತ ಏನು ಬರ್ದೈತೆ ನೋಡ್ರಿ, ಅದು ನಮ್ಮ ಎಸ್ ಜಾನಕಿಯವ್ರದು. ಉಲ್ಟಾಗೈತಿ, ಸೊ ಕ್ಷಮಿಸಿ. ಬರೆದೆ ನೀನು ಅನ್ನೋ ಒಂದು ಹಾಡು ಬರುತ್ತೆ ಈಗ ಎಸ್ ಜಾನಕಿಯವರ ಧ್ವನಿಯಲ್ಲಿ ಮಾತ್ರ. ಸೊ ಇಲ್ಲಿ ಉಲ್ಟಾಗೈತ್ರಿ ಸ್ನೇಹಿತರೆ, ಪಿ ಬಿ ಶ್ರೀನಿವಾಸ್ ಅಂತ ಬರೆದಿರುವ ಆ ಲೇಬಲ್ನಲ್ಲಿ ಎಸ್ ಜಾನಕಿಯಮ್ಮ ಅವರ ಧ್ವನಿ ಇದೆ, ಆ್ಯಂಡ್ ಎಸ್ ಜಾನಕಿಯಮ್ಮ ಅನ್ನೋ ಲೇಬಲ್ನಲ್ಲಿ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿ ಇದೆ. ಗಜಾನನ್ ಕಾಮ್ಕರ್ ಅವರು ಬಹಳ ಸಂತೋಷದಿಂದ ಧನ್ಯವಾದ ತಿಳಿಸಿದರು, ವಿವಿಧ ಭಾರತಿ ಕೇಳಿದಷ್ಟೇ ಸಂತೋಷವಾಯಿತು ಅಂತ ಹೇಳಿದರು. ಪದ್ಮಾ ಅವರು ನನಗೆ ರವಿವಾರ ಇದೆ ನಮ್ಮ ಮನೆ ಗೃಹ ಪ್ರವೇಶ, ಖಂಡಿತ ಬನ್ನಿ ಅಂತ ಹೇಳಿದರು. 25ನೇ ಮದುವೆ ವಾರ್ಷಿಕೋತ್ಸವ ನಿನ್ನೆ ಇತ್ತು. ರಾಜೇಂದ್ರ ರಾಯ್ ಅವರ ಪ್ರೀತಿಯ ಗಂಡನ ಹೆಸರು ರಾಜೇಂದ್ರ, ಹಾಗೂ ಪದ್ಮಾ ಅವರ ಮ್ಯಾರೇಜ್ ಆ್ಯನಿವರ್ಸರಿ. ಬನ್ನಿ ಇನ್ನೊಮ್ಮೆ ಬರೆದೆ ನೀನು ಎಸ್ಪೆಷಲಿ ನಮ್ಮ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳ್ತೀರಾ, ಎಂಜಾಯ್ ಮಾಡ್ತೀರಿ. ಕ್ಷಮಿಸಿ ಆತ್ಮೀಯರ, ನಾನು ಹುಡುಕ್ಯಾಡಿಟ್ಟಿದ್ದೇನೆ, ಲೇಬಲ್ಲ ಮಿಸ್ ಮ್ಯಾಚ್ ಆಗೈತ್ರಿ. ಎಸ್ ಜಾನಕಿ ಅಂತ ಬರ್ತಿದೆ ಸೀತಾ ಚಿತ್ರದಲ್ಲಿ, ಅಲ್ಲಿ ಪಿ ವಿ ಶ್ರೀನಿವಾಸ್ ಅವರ ಧ್ವನಿ ಬಂತು. ಕ್ಷಮಿಸಿ, ಈಗ ಬರೆದೆ ನೀನು ಬಾಯ್ ಎಸ್ ಜಾನಕಿ ಕೇಳಿ ಮಜಾ ಮಾಡಿ.

ವಿಜಯಲಕ್ಷ್ಮಿ ಅವರು ಕರೆ ಮಾಡಿ ಯಾಕ್ರಿ ಕ್ಷಮೆ ಕೇಳ್ತೀರಾ ಅಂತ ಹೇಳ್ತಾರೆ. ಇಲ್ಲ, ನನ್ನ ಗುರಿ ಏನಿತ್ತು, ನಿಮಗೆ ಕಂಟಿನ್ಯೂಸ್ ಆಗಿ 2 ತಾಸು ಇದು ಏನಂತಾರೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮಾತ್ರ ಗೀತೆಗಳು ಬೇಕು ಅಂತ. ಇಲ್ಲಿ ತಪ್ಪು ಇಂಟರ್ನೆಟ್ಟೇ ಆಗಿದೆ. ಇಂಟರ್ನೆಟ್ನಲ್ಲಿ ಏನು ಸಾಫ್ಟ್ವೇರ್ನಲ್ಲಿ ಪಿ ಬಿ ಶ್ರೀನಿವಾಸ್ ಅಂತ ಬರ್ತಿತ್ತು, ಅಲ್ಲಿ ಎಸ್ ಪಿ ಬಿ ನಮ್ಮ ಎಸ್ ಜಾನಕಿ ಅವರ ಗೀತೆ ಇತ್ತು. ಇರಲಿ, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಹಾಲು ಜೇನು ಚಿತ್ರದ್ದು ಗೀತೆ ಒಂದು ಬರ್ತಾ ಇದೆ, ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ದೀರಾ ವೇಣು ಧ್ವನಿ, ಇದು 90.4 FM KLE ಕನಸು. ಮುಂದಿನ ಲೈನಪ್ ಹೀಗಿವೆ ಆತ್ಮೀಯರೇ. ಇದಾದ ತಕ್ಷಣ ನನ್ನ ಜೀವನ ಚಿತ್ರದ್ದು, ಅದಾದ ತಕ್ಷಣ ರಾಮಾಚಾರಿ ಅನ್ನೋ ಚಿತ್ರದ್ದು ರಾಮಾಚಾರಿ ಹಾಡುವ ಎಸ್ ಜಾನಕಿಯವರ ಧ್ವನಿಯಲ್ಲಿ, ಅದಾದ ತಕ್ಷಣ ಸ್ನೇಹಿತರೆ ಕಾದಂಬರಿ ಅನ್ನೋ ಚಿತ್ರದ್ದು ಎಸ್ ಜಾನಕಿಯವರ ಧ್ವನಿಯಲ್ಲಿ, ನನ್ನನ್ನು ತುಂಬ ಪ್ರೀತಿಸುವ ಅನ್ನೊಂದು ಹಾಡು. ಅದಾದ ತಕ್ಷಣ ಕಲಾವಿದ ಅನ್ನೋ ಚಿತ್ರದ್ದು ಎಸ್ ಜಾನಕಿಯವರ ಧ್ವನಿಯಲ್ಲಿ, 1000ಕ್ಕೆ 1. ಗೀತೆಗಳ ಲೈನಪ್ ಹೀಗಿವೆ, ಕೇಳಿ ಮಜಾ ಮಾಡಿ. ಇದು ಶುಭ ಮಂಗಳವಾರದ ಸ್ಪೆಷಲ್ ಕಾರ್ಯಕ್ರಮ ಎಸ್ ಜಾನಕಿ ಫಾರ್ ಎವರ್. ಆತ್ಮೀಯ ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ವೇಣು ಧ್ವನಿ, ಇದು 90.4 FM KLE ಕನಸು.

0: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16. KLE ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100 ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000 ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry, visit to Messrs. Purushottam Narayan Gadgil, Seraph and Jewelers today. Terms and conditions apply.

ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಜಾನಕಿ ಫಾರ್ ಎವರ್ ಸ್ಪೆಷಲ್ ಕಾರ್ಯಕ್ರಮ. ಮುಂದಿನ ಗೀತೆ ಕಾದಂಬರಿ ಅನ್ನೋ ಚಿತ್ರದ್ದು, ಅದಾದ ತಕ್ಷಣ ಕಲಾವಿದ ಅನ್ನೋ ಚಿತ್ರದ್ದು, ಅದಾದ ತಕ್ಷಣ ಸ್ನೇಹಿತರೆ ಬರ್ತಾ ಇದೆ ಗೌರಿ ಅನ್ನೋ ಚಿತ್ರದ್ದು ಒಂದು ಗೀತೆ, ನಾ ಬೇಡವಂದೆ. ಎಸ್, ಈ ಗೀತೆ ಆದ ತಕ್ಷಣ ಬರ್ತಾ ಇದೆ ಆತ್ಮೀಯರೇ, ಒಲವು ಗೆಲುವು ನಾ ನನ್ನದೇ ಅನ್ನೋ ಒಂದು ಹಾಡು. ಗೀತೆಗಳ ಲೈನಪ್ ಹೀಗಿವೆ, ಮಸ್ತ್ ಮಸ್ತ್ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಿ ಅಂತ ನನಗೆ ಅಶೋಕ್ ಅವರು ಮೆಸೇಜ್ ಅನ್ನು ಮಾಡಿದ್ದಾರೆ. ಮಂಜುನಾಥ್ ಅವರೇ, ಕ್ಷಮೆ ಯಾಕೆ ಕೇಳಲಿಕ್ಕೆ ಹೋದ್ರಿ, ಬೇಜಾರಾಯಿತು. ಆ ಹಾಡು ಮಸ್ತ್ ಇತ್ತು ಬಿಡ್ರಿ, ಬೇಜಾರು ನೀವು ಹೇಗೆಲ್ಲ ಇಲ್ಲ, ಆ ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ. ಇಲ್ಲ ಅಶೋಕ್ ಅವರೇ, ಹೇಳೋ ಜವಾಬ್ದಾರಿ ನಂದು, 12 ಗಂಟೆ ಮತ ಬರೇ ನಮ್ಮ ಎಸ್ ಜಾನಕಿ ಅವರ ಧ್ವನಿನೇ ಬರುತ್ತೆ ಅಂತ. ಸೊ ನಮ್ಮ ಪದ್ಮಾ ಅವರು ಲೊಕೇಶನ್ ಸಮೇತ ಕಳಿಸಿದ್ದಾರೆ. ಪದ್ಮಾ ಅವರೇ, ತಪ್ಪು ತಿಕ್ಕೋಬಾರ್ದು, ಆ ದಿನ ನನಗೊಂದು ನಿರೂಪಣೆನೂ ಇದೆ ಹೊರಗಿನ ಕಾರ್ಯಕ್ರಮ, ಆದ್ರೂ ಟ್ರೈ 100% ಮಾಡುತ್ತೇನೆ. ತಮ್ಮ ಪ್ರೀತಿಗೆ, ನೀವು ಪ್ರೀತಿಯಿಂದ ಕರೀತಿರಲ್ಲ ಅದಕ್ಕೆ ಧನ್ಯವಾದ, ಅದು ಒಂದು ಬಹಳ ಮುಖ್ಯವಾದ ವಿಷಯ. ಹಾಗೆ 2 ಡಬಲ್ ಪಾರ್ಟಿ ತಗೋತೇನೆ ನಿಮ್ಮ ಕಡೆಯಿಂದ, ಮದುವೆ ವಾರ್ಷಿಕೋತ್ಸವ ಪ್ಲಸ್ ಮನೆಯ ಓಪನಿಂಗ್ ಸೆರೆಮನಿ. ಒಳ್ಳೆಯದಾಗಲಿ ನಿಮಗೂ. ಆ್ಯಂಡ್ ನನಗೆ ಮೆಸೇಜನ್ನು ಮಾಡಿದ್ದಾರೆ ಅಕ್ಷತಾ ಅವರು, ಹಾಯ್ ಮಂಜುನಾಥ್ ಸರ್, ಗುಡ್ ಮಾರ್ನಿಂಗ್, ನಿಜವಾಗ್ಲೂ ಉತ್ತಮ ಗೀತೆಗಳು. ಆ್ಯಂಡ್ ನೀವು ಯಾಕೆ ರೀ ಸಾರಿ ಕೇಳೋ, ಏ ಇಲ್ಲ ಅದು ನನ್ನ ಜವಾಬ್ದಾರಿ ರೀ, ನಾನು ಹೇಳಿದ್ನಲ್ಲ ಅದಕ್ಕೆ. ಸೊ ಅಕ್ಷತಾ ಅವರು ಅದೇ ಮೆಸೇಜ್ ಮಾಡಿದ್ದಾರೆ, ಎಲ್ಲ ಒಳ್ಳೆ ಹಾಡುಗಳನ್ನು ಹುಡುಕಾಡಿದ್ದೀರಾ ನಿಜವಾಗ್ಲೂ, ಆ್ಯಂಡ್ ನಿಮ್ಮ ಈ ಒಂದು ಹಾರ್ಡ್ ವರ್ಕಿಗೆ ಧನ್ಯವಾದ. ಏ ಹಾರ್ಡ್ ವರ್ಕಿನಲ್ಲಿದ್ದು ನನ್ನ ಕೆಲಸ ಪೂಜ. ಅಕ್ಷತಾ ಅವರೇ, ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಎಸ್ ಜಾನಕಿ ಸ್ಪೆಷಲ್, ಎಸ್ ಜಾನಕಿ ಫಾರ್ ಎವರ್ ಸ್ಪೆಷಲ್ ಕಾರ್ಯಕ್ರಮ. ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಇಲ್ಲಿವರೆಗೆ ಕೇಳಿದ್ರಲ್ಲ ಅದಕ್ಕೆ ಧನ್ಯವಾದ ಆತ್ಮೀಯರೇ. ಹಾಡನ್ನು ಕೇಳಿ ಮಜಾ ಮಾಡಿ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು ಕಾರ್ಯಕ್ರಮವನ್ನು ಮುಗಿಸುತ್ತೇನೆ ನಾನು ಆತ್ಮೀಯ ಸ್ನೇಹಿತರೆ. ಕೊನೆ ಗೀತೆಯೊಂದಿಗೆ ಓ ಗುಣವಂತ ಅನ್ನೋ ಹಾಡು. ಆತ್ಮೀಯ ಸ್ನೇಹಿತರೆ, ಮಸಣದ ಹೂವು ಚಿತ್ರದ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಈ ಗೀತೆಯೊಂದಿಗೆ ಮುಗಿಸ್ತಾ ಇದ್ದೇನೆ. ತಮ್ಮ ಬಹುಮೂಲ್ಯ ಸಮಯ ಇಲ್ಲಿಯವರೆಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ರೆ ಜೀವನದಲ್ಲಿ ಸಿಗುವುದು ನಕ್ಕಿ ಮದೆ. ಪೈಲಾಯನಾರ್ ಆಯಿ ಬಾಬಾ ನಂದರ ಕಾಯ್ಪಾ ಜಿತಿ ನಕ್ಕಿ ಗಾವತಿರಿ ಬಾಬಾ ಜೋ ವಿದೇಗ ಮಾ ಬಾಪ್ ಕೊತ್ರ ಜಿಂದಗಿ ಮೇ ವೋ ಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು, 4 ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನೆ, ಈ 4 ದಿನದ ಜೀವನದಲ್ಲಿ 4 ಕಾಸು ಸಂಪಾದಿಸಿ, 4 ಜನರನ್ನ ಸಹಾಯ ಮಾಡಿ, 4 ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ 4 ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರೋದೇ ಇಷ್ಟ. ಇಷ್ಟ ಇರುವುದು ಜೀವನ. ಮತ್ತಿನ್ಯಾಗೆ ಮಾಡುವಿರಿ, ಕೋಪ ತಾಪ ದ್ವೇಷ ಖುಷಿಯಿಂದ ಇರ್ರಿ. ಖುಷಿಯಿಂದ ಇರಲಿಕ್ಕೆ ಆಹಾ ವೇಣು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ 2 ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, 5 ಬರೆ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ ನೆನಪಿರಲಿ. ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ, ತುತ್ತನ್ನ ತಿನ್ನೋಕೆ, ಬುಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮನ ಮುಚ್ಚೋಕೆ, ಹಂಗ ಎಗ್ಲ ಜಾಗ ಸಾಕು, ಆಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಕೆಲವರಿಗೆ ಕನಸು, ಅದಕ್ಕೆ ಹೇಳುವುದು ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ. ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ. ತಿಳಿಸಿ, ನೀವು ಬದುಕೋ ಬದುಕು, ಇನ್ನೊಬ್ಬರಿಗೆ ಕನಸು ಮಾಡಿ ಮಾಡಿ ಮಾಡಿ ಮಾಡಿರಪ್ಪೋ ಮಾಡಿ. ಕೆಲಸ ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು. ಅಂಥ ಕೆಲಸ ಮಾಡಿ, ಒಳ್ಳೆ ಕೆಲಸ ಇವತ್ತು ಸದ್ಯಕ್ಕೆ ಈಗ ಮಾಡಿರಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆದರೆ ಎಲ್ಲರ ಕಡೆ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಒದ್ರಾಡವ, ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳೋರು ನೆನಪಿಟ್ಕೊಂಡು ಕೊರಕ್ತಿರ್ತಾರು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ, ಇದು 90.4 FM. ಎಂದಿನಂತೆ ನಿಮ್ಮೊಂದಿಗೆ ನಾನು ಅನುಪಮ. ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಇಂದು ನಮ್ಮೊಂದಿಗಿದ್ದಾರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ರಾಮಕೃಷ್ಣ ಮರಾಠೆಯವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಸರ್ ಮೊಟ್ಟ ಮೊದಲಿಗೆ ತಮಗೆ ಅಭಿನಂದನೆಗಳು ಸರ್, ತಮಗೆ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿದ್ದಕ್ಕಾಗಿ.
1: ಧನ್ಯವಾದಗಳು ಮೇಡಮ್.
0: ಸರ್ ಮೊದಲಿಗೆ ಹೇಳಿ ಸರ್, ತಮ್ಮ ಬಾಲ್ಯ ಹೇಗಿತ್ತು, ಅಂದ್ರೆ ಯಾವ ಊರಲ್ಲಿ ತಾವು ಹುಟ್ಟಿ ಬೆಳೆದಿದ್ದು, ತಮ್ಮ ಬಾಲ್ಯದ ವಿಚಾರದ ಬಗ್ಗೆ ತಿಳಿಸ್ಕೊಡಿ.
1: ನಾನು ಹುಟ್ಟಿದ್ದು ಇವತ್ತಿನ ಬಿಜಾಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ದೇವಣಗಾಂವ ಎನ್ನುವಂಥ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ್ದು. ಈ ಹಳ್ಳಿಯಲ್ಲಿ ನಮ್ಮ ಕುಟುಂಬ ವಲಸೆ ಬಂದದ್ದು. ಸುಮಾರು ನಾನು 4ನೇ ತಲೆಮಾರಿನವನು. ನಮ್ಮ ಪೂರ್ವಜರು ಬರಗಾಲದ ನಿಮಿತ್ತವಾಗಿ ಈಗಿನ ಈ ಜತ್ತ ತಾಲೂಕಿನ, ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಜತ್ತ ತಾಲೂಕಿನ ವೈಫಳತ್ ಅನ್ನೊಂದು ಊರು, ಅದು ಗುಡ್ಡಾಪುರ ದಾನಮ್ಮ ಇದ ಆ ಒಂದು ಪರಿಸರದ ಒಂದು ಊರು. ಬರಗಾಲದ ನಿಮಿತ್ತ ನಮ್ಮ ಪೂರ್ವಜರು ಆ ಊರನ್ನು ಬಿಟ್ಟು ನದಿಯ, ಭೀಮಾ ನದಿಯ ದಡದ ಗುಂಟ ಬಂದು ಈ ದೇವಣಗಾಂವ ಎನ್ನುವಂಥ ಗ್ರಾಮದಲ್ಲಿ ನೆಲೆಸಿದರು. ಅಲ್ಲಿ ನೆಲೆಸೋದಕ್ಕೆ ಒಂದು ಕಾರಣ ಅಂದರೆ ಅಲ್ಲಿ ತಮ್ಮ ಸಂಬಂಧಿಕರು ಬೀಗರಿದ್ರಲ್ಲಿ, ಆ ಕಾರಣಕ್ಕಾಗಿ ಬಂದು ನೆಲೆಸಿದರು. ನಮ್ಮ ಮನೆತನದ ಎಲ್ಲರೂ ಶ್ರಮಜೀವಿಗಳು, ಬಡತನ ಅದರ ಜೊತೆಗೇನೆ ಏನಾದರೂ ಒಂದು ಬದುಕು ಕಟ್ಟಿಕೊಳ್ಳೋಕ್ಕೆ ಹೋರಾಟ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಮ್ಮ ಹಿರಿಯರದಾಗಿತ್ತು. ಹೀಗಾಗಿ ಅವರು ಈ ದೇವಣಗಾಂವ ಗ್ರಾಮಕ್ಕೆ ಬಂದು ತಮ್ಮ ಬೀಗರ ಮನೆಯಲ್ಲಿನೇ, ಯಾಕಂದರೆ ಅವರು ಶ್ರೀಮಂತರಾಗಿದ್ದರು, ಆ ಕಾರಣಕ್ಕಾಗಿ ಇಲ್ಲಿ ದುಡಿತಾ ದುಡಿತಾ ಅವರ ಜೊತೆಗೇನೆ ಸಂಬಂಧಗಳು ಬೆಳೆದು, ನಮ್ಮ ಅಜ್ಜ ಬಹಳ ದೊಡ್ಡ ಕೃಷಿಕ ಮತ್ತು ಬಹಳ ದುಡಿತಕ್ಕಂಥ, ಅವನ ದುಡಿಮೆಯನ್ನು ಮೆಚ್ಚಿ ನಮ್ಮ ಆ ಊರಲ್ಲಿರ್ತಕ್ಕಂಥ ನಮ್ಮ ಬೀಗರು ಅವನಿಗೆ ಕನ್ಯೆ ಕೊಡುವುದರ ಜೊತೆಗೇನೆ ಒಂದು ಊರನ್ನ, ಒಂದು ಹೊಲವನ್ನು ಕೂಡ ಅವನಿಗೆ ಬಹುಮಾನವಾಗಿ ಕೊಟ್ಟರು. ಇವತ್ತಿಗೂ ಕೂಡ ಆ ಹೊಲವೇ ನಮ್ಮ ಆಸ್ತಿ. ಇಂಥ ಹೊಲದಲ್ಲಿ ನಮ್ಮ ತಂದೆಯೂ ಕೂಡ ತುಂಬ ಕಷ್ಟಪಟ್ಟು ದುಡಿದು ನಮ್ಮನ್ನು ಬೆಳೆಸಿದ್ರು. ನಮ್ಮೂರು, ಯಾಕಂದರೆ ಈ ಒಂದು ಮಾತನ್ನು ಹೇಳಬೇಕಿಲ್ಲಿ, ನಾವು ಮರಾಠಿ ಪರಿಸರದಿಂದ ಬಂದವರು. ನಮ್ಮ ಅಡ್ಡ ಹೆಸರು ಪವಾರ್ ಅಂತ. ನಾವು ಈ ಊರಿಗೆ ಬಂದಾಗ ನಾವು ಮರಾಠಿ ಮಾತನಾಡುವುದನ್ನು ಕೇಳಿ ಜನರು ನಮಗೆ ಮರಾಠರು ಮರಾಠರು ಅಂತ ಕರೆದ್ರು. ಮುಂದೆ ನಮ್ಮ ಶಾಲೆಯ ಶಿಕ್ಷಕರು ತಮ್ಮ ನಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವಾಗ ಪವಾರ್ ಅನ್ನೋದು ಬಿಟ್ಟು ಮರಾಠಿ ಅಂತ ಹಚ್ಚಿದ್ರು. ಹೀಗಾಗಿ ನಾವು ಪವಾರ್ ಆಗಿ ಇದ್ದವರು ಮರಾಠಿ ಆಗಿ ಪರಿವರ್ತನೆ ಆದೀವಿ. ಅದರ ಜೊತೆಗೆ ನಮ್ಮ ತಾಯಿ ತಂದೆಯವರೆಗೆ ನಮ್ಮ ಮನೆಯ ಮಾತು ಮರಾಠಿ ಆಗಿತ್ತು. ಆದರೆ ನಮ್ಮ ಶಿಕ್ಷಣ, ನಮ್ಮ ಗೆಳೆಯರು, ಅಲ್ಲಿ ಸುತ್ತಮುತ್ತಲಿನ ಪರಿಸರ, ಈ ಮೂಲಕವಾಗಿ ನಾವು ಕನ್ನಡ, ಈಗ ನಾವು ನಮ್ಮ ಮನೆಯಲ್ಲಿ ಕೂಡ ಕನ್ನಡ, ಹೊರಗೂ ಕೂಡ ಕನ್ನಡ ಆಗಿದೆ. ಇಂಥ ಒಂದು ವಾತಾವರಣದಲ್ಲಿ ನಾವು ಬೆಳೆದೀವಿ. ಕಾಲದೊಳಗೆ ನಾನು ಸಣ್ಣವನಿದ್ದಾಗ ನಮ್ಮೂರಲ್ಲಿ ಬಯಲಾಟಗಳು ಬಹಳ. ಗುರುಲಿಂಗಪ್ಪ ಅಂತೂ ದೊಡ್ಡ ಕವಿಗಳಾಗಿ ಹೋಗಿದ್ರು ನಮ್ಮೂರಲ್ಲಿ. ಅವರು ಭೀಮವಿಲಾಸ ಎನ್ನುವಂಥ ನಾಟಕ, ದಕ್ಷಬ್ರಹ್ಮ ಎನ್ನುವಂಥ ನಾಟಕ, ಮದನ ಸುಂದರಿ ಎನ್ನುವಂಥ ನಾಟಕ, ಇವೆಲ್ಲವನ್ನೆಲ್ಲ ನಾನು ನಾಟಕಗಳಂತ ಹೇಳಿದೆ. ಇವೆಲ್ಲ ನಮ್ಮೂರಲ್ಲಿ ಆಡ್ತಕ್ಕಂಥ ಬಯಲಾಟಗಳು. ಒಳ್ಳೆ ದೊಡ್ಡ ದೊಡ್ಡ ಗಾಯಕರು, ಒಳ್ಳೊಳ್ಳೆ ನಟರು ಅವೆಲ್ಲ ನಮ್ಮ ಊರಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಇರ್ತಿದ್ರು. ಆದರೆ ಅವರು ಸಂಜೆ ಹೊತ್ತಿನಲ್ಲಿ ಥಿಯೇಟರ್ ಮೇಲೆ, ಅಂದರೆ ರಂಗ ವೇದಿಕೆ ಮೇಲೆ ಅವರೆಲ್ಲ ಹತ್ತಿದಾಗ ಅವರ ಅಭಿನಯ, ಅವರ ಸಂಭಾಷಣೆ, ಅವರ ಸಂಗೀತ ಕೇಳಿ ನಾವು ದಂಗಾಗಿ ಹೋಗ್ತಿದ್ವಿ. ಅವಾಗೆಲ್ಲ ನಾವು ಬಾಲ್ಯದಲ್ಲಿ ಆ ಹೊಳೆಗೆ ಈಜಲು ಹೋಗ್ತಿದ್ವಿ, ಮತ್ತಾವುದೋ ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋದಾಗ ಈ ಬಯಲಾಟದ ಮಾತುಗಳನ್ನೇ ಹೇಳೋದು, ಬಯಲಾಟದ ಹೆಜ್ಜೆಗಳನ್ನೇ ಹಾಕೋದು. ಈ ಥರದ ಒಂದು ವಾತಾವರಣ ನಮ್ಮ ಹಳ್ಳಿಯಲ್ಲಿತ್ತು. ನಾನೊಬ್ಬನೇ ಅಲ್ಲ, ನನ್ನ ಅನೇಕ ಜನ ಗೆಳೆಯರು ಕೂಡ ಈ ವಾತಾವರಣದಲ್ಲಿ ಬೆಳೆದು ಈ ಬಯಲಾಟದ ಬಗೆಗೆ ಒಂದು ವಿಪರೀತವಾದ ಹುಚ್ಚು ನಮಗೆ ಆ ಬಾಲ್ಯದಲ್ಲಿ ಹತ್ತಿತ್ತು. ನಾವು ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿದ್ದೆಲ್ಲ ನಮ್ಮ ಊರಲ್ಲಿನೇ ನಾನು ಓದಿದ್ದು. ಆಮೇಲೆ ಆಲ್ಮೇಲ್ ಅನ್ನುವಂಥ ನಮ್ಮೂರಿಂದ 15 ಕಿಲೋಮೀಟರ್ ಅಂತರ ಮೇಲೆ ಇರತಕ್ಕಂಥ ಆಲ್ಮೇಲ್, ಅಲ್ಲಿ ನಾನು 2 ವರ್ಷ ಹೈಸ್ಕೂಲ್ ಓದಿ ಆಮೇಲೆ ಸಿಂದಗಿಗೆ ಹೋದೆ. ನನ್ನ ಪ್ರಾಥಮಿಕ ಶಾಲೆಯಲ್ಲಿ ನನಗೆ ಭಾಷೆಯ ಕಡೆಗೆ ಹೆಚ್ಚು ಆಸಕ್ತಿ ಮೂಡಲು ಕಾರಣರಾದವರು ನಮ್ಮ ನಾಟಿಕಾರತ್ ಒಬ್ಬರು ಗುರು, ಒಬ್ಬರು ನಮ್ಮ ಪ್ರಾಥಮಿಕ ಶಾಲೆಯ ಗುರುಗಳಿದ್ದರು. ಆಮೇಲೆ ಹಿರೇಮಠ ಅಂತ ಒಬ್ರು ಸರಿದ್ರು, ತಳವಾರ್ ಅಂತ ಒಬ್ರು ಸರಿದ್ರು. ಇವರೆಲ್ಲರೂ ಭಾಷೆಯನ್ನು ಬಹಳ ಸೊಗಸಾಗಿ ಮಾತಾಡ್ತಿದ್ರು, ಗಾದೆ ಮಾತುಗಳನ್ನು ಬಳಸ್ತಾ ಇದ್ರು. ಆಮೇಲೆ ಅವರ ವಾಕ್ಯಗಳಲ್ಲಿ ಅನೇಕ ಕಾವ್ಯದ ಪಂಕ್ತಿಗಳು ಬರ್ತಾ ಇದ್ದವು. ಹೀಗಾಗಿ ನಮ್ಮ ಭಾಷೆ, ಅವರು ಆಡುವ ಭಾಷೆಗೆ ಮನಸೋತು ನಾವು ಕತೆ ಕಾದಂಬರಿಗಳು ಓದಬೇಕು, ಅವ್ರು ಹೇಳ್ತಕ್ಕಂಥ ವಚನಗಳನ್ನು ಓಡಬೇಕು, ಭಾವಗೀತೆಗಳನ್ನು ಓದಬೇಕು. ಈ ಥರದ ಒಂದು ಆಸಕ್ತಿ ನಮ್ಮಲ್ಲಿ ಮೂಡಿಸಲಿಕ್ಕೆ ಆ ನಮ್ಮ ಪ್ರಾಥಮಿಕ ಶಾಲೆ, ನಮ್ಮ ಶಿಕ್ಷಕರು ಕೂಡ ಕಾರಣರಾದರು ಮೇಡಮ್.
0: ಸರ್, ತಮ್ಮ ಕಾಲೇಜು ಶಿಕ್ಷಣ ಎಲ್ಲ ಅಲ್ಲೇ ಸಿಂದಗಿಯಲ್ಲಿ ಆಯ್ತಾ ಅಥವಾ?
1: ನಾನು 2 ವರ್ಷ ಹೈಸ್ಕೂಲಲ್ಲಿ ಆಲ್ಮೇಲ್ದಲ್ಲಿ ಓದಿ ಸಿಂದಗಿಗೆ ಬಂದೆ ಮೇಡಮ್. ಸಿಂದಗಿಗೆ ಬಂದ ಮೇಲೆ SSLC ಹಿಡಿದುಕೊಂಡು BA ಮುಗಿಯುವವರೆಗೂ ನಾನು ಸಿಂದಗಿಯಲ್ಲಿ ಇದ್ದೆ. ಅಲ್ಲಿ ನನಗೆ ಒಂದು ದೊಡ್ಡ ನೆರವು ಸಿಕ್ಕಿದ್ದು ಅಂದರೆ ಆ ಸಿಂದಗಿಯಲ್ಲಿ ಬಡತನದಿಂದ ಹೋದಂಥವ. ನನಗೆ ನಮ್ಮ ಮನೆಗಿಂತ ಹೆಚ್ಚು ನಮ್ಮ ತಾಯಿ ತವ್ರ ಮನೆ ಕೂಡ ನಮ್ಮೂರೇ ಈ ದೇವನಗಾಂವ. ಅವರ ಸಹೋದರ ನಮ್ಮ ಮಾವ, ಅವನು ನಮಗೆಲ್ಲ ಹೆಚ್ಚು ಓದಲಿ ಅಳಿಯಂದಿರು ಹೆಚ್ಚು ಮುಂದೆ ಬರಬೇಕು ಅನ್ನುವ ಕಾರಣಕ್ಕಾಗಿ ನಮ್ಮನ್ನು ಹೆಚ್ಚಿಗೆ ಓದಿಸ್ಲಿಕ್ಕೆ ಅವ ಪ್ರಯತ್ನ ಮಾಡ್ತಾ ಇದ್ದ, ಮತ್ತು ನಮಗೆ ಬೇಕಾದ ಎಲ್ಲ ನೆರವನ್ನು ಅವನೇ ಕೊಡ್ತಾ ಇದ್ದ. ಆದರೆ ನಮಗೆ ಒಂದು ಸ್ವಲ್ಪ ಅವರಿಗೆ ತೊಂದರೆ ಆಗಬಾರ್ದು, ನಮ್ಮ ಶಿಕ್ಷಣ ನಮ್ಮ ರೀತಿಯಲ್ಲೇ ಆಗಬೇಕು, ನಮ್ಮ ಅದಕ್ಕೆ ಬೇಕಾಗುವಂಥ ವೆಚ್ಚ ನಾವೇ ಭರಿಸಬೇಕು ಅನ್ನುವಂಥ
2: ಅಂದರೆ ಸ್ವಾವಲಂಬಿ,
1: ಮನೆತನದ ಪ್ರಾಬ್ಲಮ್ದಿಂದ ಸ್ವಾಭಿಮಾನ. ಹೀಗಾಗಿ ಅವರು ಕೊಡುವ ನೆರವು ತಗೊಂಡ್ರೂ ಕೂಡ ನಾವು ಅದು ಕಾಡ್ತಾ ಇತ್ತು. ಹೀಗಾಗಿ ನಮ್ಮೂ ಕೂಡ ನಾವು ದುಡಿದು ಶಾಲೆ ಕಲಿಬೇಕು ಅನ್ನುವಂಥ ಮನಸ್ಸು. ಅವಾಗ ನಮ್ಮ SSLC ನಾನು ಸಿಂದಿಗೆಗೆ ಹೋದಾಗ ಅಲ್ಲಿ CMET ಒಬ್ಬರು ಪ್ರಾಚಾರ್ಯರು, ಅವರ ಮಗನೂ ಕೂಡ ನನ್ನ ಕ್ಲಾಸ್ನಲ್ಲಿದ್ದ. ಅವರಿಗೆ ಮಗ ಓದಲಿ, ಓದುವ ವಿದ್ಯಾರ್ಥಿಗಳು ಕಷ್ಟಪಡುವ ವಿದ್ಯಾರ್ಥಿಗಳನ್ನು ನೋಡಿ ಅವರ ಜೊತೆಗೆ ನನ್ನ ಮಗನು ಓದಬೇಕು ಅಂತ ಅವರ ಪ್ರಾಚಾರ್ಯರು ಅವರು ನನ್ನನ್ನು ಕರೆದು ತಮ್ಮ ಮನೆಯಲ್ಲಿ ಇಟ್ಟುಕೊಂಡ್ರು. ಅವರ ಮಗ ಮೇಟಿ ಸರ್ ಮಗ ರಮೇಶ್ ಮೇಟಿ ಅಂತ ನನ್ನ ಸಹಪಾಠಿ, ಮುಂದೆ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ದೊಡ್ಡ ಅಧಿಕಾರಿಗೆ ನಿವೃತ್ತರಾಗಿದ್ದಾರೆ, ಅವರು ತಮ್ಮ ಮನೆಯಲ್ಲಿ ಇಟ್ಟುಕೊಂಡು ನನ್ನ ಓದಿಗೆ ಅನುಕೂಲ ಮಾಡಿಕೊಟ್ರು. ಹೀಗೆ ಅವರ ಹತ್ರ 3 ವರ್ಷ ಇದ್ದೆ ಮೇಡಮ್. ಆಮೇಲೆ ನಾನು ಕಾಲೇಜನ್ನು ಹೋದೆ. ನನಗಿಂತ ನಮ್ಮ ಊರಿನ ಒಬ್ಬರು ಹಿರಿಯರು ಹೂಗಾರಂತ SS ಹೂಗಾರಂತ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದೊಳಗೆ VC ಆಗಿನೂ ಕೂಡ ಕೆಲ ದಿನ ಕೆಲಸ ಮಾಡಿದ್ರು. ಅವರು ನೀನು ಕಾಮರ್ಸ್ ಓದಬೇಕು ಅಂತ ತಿಳ್ಕೊಂಡು ನನ್ನನ್ನು ಕಾಮರ್ಸ್ದ ತಮ್ಮ ಎಲ್ಲ ಪುಸ್ತಕಗಳನ್ನು ನೋಟ್ಸ್ಗಳನ್ನು ಕೊಟ್ಟು ನನಗೆ BA GP ಪೋರ್ವಾಲ್ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಸಿದ್ರು ಅವರು. ನಾನು ಅವ್ರು ಹೇಳ್ತಾರೆ ಅಂತ ನಾನು ಹೋದೆ. ಆದರೆ ಕ್ಲಾಸ್ನಲ್ಲಿ ಕೂತಾಗ ಕಾಮರ್ಸ್ದ ಅಕೌಂಟೆನ್ಸಿ ಲೆಕ್ಕ ಪತ್ರ ನನ್ನ ತಲೆಯೊಳಗೆ ಹೋಗಲಿಲ್ಲ. ಹೀಗಾಗಿ 1 ವಾರ ನೋಡಿದೆ, 2 ವಾರ ನೋಡಿದೆ, ಯಾಕೋ ಆ ಶಿಕ್ಷಕರು ಉಪನ್ಯಾಸಕರು ಹೇಳ್ತಕ್ಕಂಥ ಪಾಠಗಳು ನನ್ನಲ್ಲಿ ಯಾವುದೇ ರೀತಿ ಬದಲಾವಣೆ ಮಾಡಲಿಲ್ಲ, ಆಸಕ್ತಿ ಕುದುರಲಿಲ್ಲ. ಹೀಗಾಗಿ ನಾನು ಅವ್ರಿಗೆ ಹೇಳಲಿಲ್ಲ, ಅವ್ರು ಹೇಳಿದ್ರೆ ಮತ್ತೆ ನನ್ನ ಅಡ್ಡಿಪಡಿಸ್ತಾರೆ ಅಂತ ತಿಳ್ಕೊಂಡು ನಾನೇ ನಮ್ಮ ಪ್ರಾಚಾರ್ಯರಿಗೆ ಭೇಟಿಯಾಗಿಲ್ಲ. ಅಲ್ಲಿ SG ಹಿರೇಮಠ ತಿಳ್ಕೊಂಡು ಒಬ್ಬರು ಪ್ರಿನ್ಸಿಪಾಲ್ ಇದ್ದರು, ಒಳ್ಳೆಯ ಪ್ರಿನ್ಸಿಪಾಲರು. ಅವರು ಎದುರುಗಡೆ ಹೋಗಿ ನನ್ನ ಸಮಸ್ಯೆ ಹೇಳ್ಕೊಂಡೆ, ಯಾಕೋ ಆ ಕಾಮರ್ಸನ್ನು ನನಗೆ ಅಭಿರುಚಿ ಆಗ್ತಾ ಇಲ್ಲ ಸರ್, ನನಗೆ ಆರ್ಟ್ಸ್ಗೆ ಕಳಿಸಿ, ನಾನು ಕನ್ನಡದಲ್ಲಿ ನನಗೆ ಸ್ವಲ್ಪ ಹೆಚ್ಚು ಆಸಕ್ತಿ ಅಂದೆ. ಮುಂದೆ ಅವರು ನನ್ನನ್ನು ಕಾಮರ್ಸ್ದಿಂದ ಆರ್ಟ್ಸ್ಗೆ ತಂದು BA ದಲ್ಲಿ ಕನ್ನಡವೇ ಪ್ರಧಾನ ವಿಷಯವಾಗಿ ನನಗೆ ಓದಲಿಕ್ಕೆ ಅವಕಾಶ ಮಾಡಿಕೊಟ್ಟರು. ಮುಂದೆ ಕನ್ನಡದಲ್ಲಿ ಆಸಕ್ತಿ, ಮಿರ್ಜಿ ಅಣ್ಣಾರ ಕಥೆಗಳು, ಕಾದಂಬರಿಗಳು, ಬೇಂದ್ರೆ ಅವರ ಕಾವ್ಯಗಳು ಇವೆಲ್ಲವನ್ನು ಓದಲಿಕ್ಕೆ, ನನ್ನ ಈ ಕಾವ್ಯ ಕಥೆ ನಾಟಕಗಳ ಓದು ಅಂದ್ರೆ ಅದು ನನ್ನನ್ನೇ ನಾನು ಮರೆತು ಓದುವಷ್ಟು ಆಸಕ್ತಿ ನನಗೆ. ಮುಂದೆ BA ಮುಗಿತು, BA ಯಲ್ಲಿ ಕೂಡ ಒಳ್ಳೆಯ ಅಂಕಗಳನ್ನು ಪಡೆದು ಪಾಸಾದೆ. ಅಲ್ಲಿಂದ ಧಾರವಾಡಕ್ಕೆ ಬಂದೆ.
2: ಧಾರವಾಡಕ್ಕೆ ಉನ್ನತ ಅಭ್ಯಾಸಕ್ಕಾಗಿ
1: ಅಂದ್ರೆ MA ಓದುವ ಸಲುವಾಗಿ ಧಾರವಾಡಕ್ಕೆ ಬಂದೆ ಮೇಡಮ್. ಈ ತರ ಬಂದಾಗ ಕನ್ನಡದಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದು ಪಾಸಾದ ಮೇಲೆ ಧಾರವಾಡದಲ್ಲಿ ನನಗೆ MA ಓದಲಿಕ್ಕೆ ಶೀಟ್ ಸಿಕ್ತು. ಡಾಕ್ಟರ್ MM ಕಲಬುರ್ಗಿ ಅವರು, ಋಷವೇಂದ್ರ ಸ್ವಾಮಿಯವರು, MS ಸುಂಕಾಪುರ ಅವರು, ವೀರಣ್ಣಾರ ಇವರೆಲ್ಲರೂ ಅಲ್ಲಿ ಉಪನ್ಯಾಸಕರ ಬಳಗ, ಆ ಒಳ್ಳೊಳ್ಳೆ ಉಪನ್ಯಾಸಕರು. ಅವರ ಅಧ್ಯಯನ ನೋಡಿ, ಅವರ ಉಪನ್ಯಾಸಗಳನ್ನು ನೋಡಿ ನಾವು ಎಲ್ಲ ದಂಗಾಗಿ ಹೋದಿವಿ. ಒಂದು ಆರಂಭದ ಕ್ಲಾಸಿನಲ್ಲಿ ಕಲಬುರ್ಗಿ ಸರ್ ಒಂದು ಮಾತನ್ನು ಹೇಳಿದ್ರು, ನೀವು ಪ್ರಾಥಮಿಕ ಹಂತದಿಂದ ಪದವಿ ಹಂತದವರೆಗೆ ಬರುವಾಗಿನ ಓದಿನ ರೀತಿ ಬೇರೆ ಇರ್ತದೆ. ಇದು ವಿಶ್ವವಿದ್ಯಾಲಯ, ಇಲ್ಲಿಯ ಜ್ಞಾನಕ್ಕೆ ಕಿಟಕಿ ಬಾಗಿಲುಗಳು ಇರಲ್ಲ, ಮುಕ್ತವಾದ ರೀತಿಯೊಳಗೆ ನೀವು ಇಲ್ಲಿ ಕರಿಬೇಕು. ಯಾವ ಕಡೆಯಿಂದ, ಯಾವ ಕಿಟಕಿಯಿಂದ, ಯಾವ ಬಾಗಿಲಿನಿಂದ ಬೆಳಕು ಬಂದರೂ, ಗಾಳಿ ಬಂದರೂ ಅದನ್ನು ಸ್ವೀಕರಿಸಬೇಕು, ಅದನ್ನು ತಗೊಂಡು ನೀವು ಬೆಳಿಬೇಕು ಅನ್ನುವಂಥದ್ದು. ಹಾಗೆ ಹೇಳಿ ಅವರು ನಮ್ಮನ್ನು ಗ್ರಂಥಾಲಯದ ಕಡೆಗೆ ತಿರುಗಿಸಿದ್ರು. ಇಂಥ ಗ್ರಂಥಗಳದಾವ, ನೀವೆಲ್ಲ ಓದಬೇಕು ಅನ್ನುವಂತಹ ಮಾತನ್ನು ನಮ್ಮಲ್ಲಿ ಬಹಳ ಸ್ಫೂರ್ತಿ ಬರುವ ರೀತಿಯೊಳಗೆ ಅವ್ರು ಹೇಳಿದಾಗ ನನಗೆ ಆ ಗ್ರಂಥಾಲಯ ನೋಡಿ ದಂಗಾಗಿ ಹೋದೆ ನಾನು. ಯಾಕಂದ್ರೆ ನಾನು ಒಂದಿಷ್ಟು ಪಠ್ಯಪುಸ್ತಕಗಳನ್ನು ಬಿಟ್ಟು ಬೇರೆ ಆ ಪುಸ್ತಕಗಳು ಗೊತ್ತಿಲ್ಲದಂತಹ ನಮಗೆ ಆ ಗ್ರಂಥಾಲಯ ನೋಡಿ ತುಂಬ, ಅಲ್ಲಿಯ ಗ್ರಂಥರಾಶಿಗಳು, ಓದ್ತಕ್ಕಂಥ ವಿದ್ಯಾರ್ಥಿಗಳು, ಆ ತನ್ಮಯತೆ, ಶಾಂತತೆ ಇವೆಲ್ಲ ನೋಡಿ ಇದು ಒಂದು ಜಗತ್ತ, ನನ್ನ ಪಾಲಿಗೆ ಬಹಳ ಅದ್ಭುತದ ಅಂತ ತಿಳ್ಕೊಂಡು ನಾನು ಕೂಡ ಓದಲು ಶುರು ಮಾಡಿದೆ. ನಿಮ್ಗೆ ಹೇಳಬೇಕಂದ್ರೆ ಮೇಡಮ್, ನಾನು ಬೆಳಿಗ್ಗೆ ಕ್ಲಾಸ್ ಮುಗಿಸಿಕೊಂಡು ಹೋದವನು ರಾತ್ರಿ 8-9 ಗಂಟೆಯವರೆಗೆ ಗ್ರಂಥಾಲಯದಲ್ಲಿ ತನ್ಮಯದಿಂದ ಓದ್ತಿದ್ದೆ, ನೋಟ್ಸ್ ಮಾಡ್ಕೊಳ್ತಾ ಇದ್ದೆ. ಬಹುಶಃ ಈ ಥರದ ಅಭ್ಯಾಸದಿಂದೋ ಏನೋ ನಾನು MA ಕನ್ನಡದಲ್ಲಿ ಮೊದಲ ರ್ಯಾಂಕಿನಲ್ಲಿ ಪಾಸಾದೆ. ನನಗೆ ಚಿನ್ನದ ಪದಕ ಬಂತು. ಆವಾಗ ನಾನು ನನ್ನ ಗೆಳೆಯರಿಗೆ ಪರಿಚಿತನಾದೆ, ನನ್ನ ಶಿಕ್ಷಕರಿಗೆ ಪರಿಚಿತನಾದೆ. ನನ್ನ ಪಾಡಿಗೆ ನಾನು ಕೂಡುವುದು, ನನ್ನ ಪಾಡಿಗೆ ನಾನು ಎದ್ದು ಗ್ರಂಥಾಲಯಕ್ಕೆ ಹೋಗೋದು. ಒಂದು 3-4-5 ಜನ ನನ್ನ ಗೆಳೆಯರಿದ್ದರು ಅಷ್ಟೇ, ಭಾಳ ಅದರ ಹೆಚ್ಚಿನ ಗೆಳೆಯರು, ಹೆಚ್ಚಿನ ಹರಟೆ, ಹೆಚ್ಚಿನ ಒಂದು ಸಮಯ ಅವರ ಜೊತೆ ನಾನು ಕಳೀತಾ ಇರಲಿಲ್ಲ, ಗ್ರಂಥಾಲಯದಲ್ಲೇ ಕಳೀತಿದ್ದೆ. ಹೀಗಾಗಿ MA ಫಸ್ಟ್ ರ್ಯಾಂಕ್ ಬಂದ ಮೇಲೆ ಎಲ್ಲರಿಗೆ ಪರಿಚಯ ಆಯಿತು. ಶಿಕ್ಷಕರು ಕೂಡ ನನ್ನನ್ನು ಕರೆದು ನೀನು ಓದಬೇಕು, ನೀನು ಸಂಶೋಧನೆ ಮಾಡಬೇಕು ಅಂತಕೊಂಡು ಬೆನ್ನು ತಟ್ಟಿದ್ರು.
2: ಸರ್, ಈಗ ತಾವು ಬೆಳಗಾವಿಗೆ ಬಂದದ್ದು ಹೇಗೆ ಸರ್, ಬಿಜಾಪುರದಿಂದ ಬೆಳಗಾವಿಗೆ ಬಂದದ್ದು ಹೇಗೆ ಅಂತ?
1: ನಾನು MA ಪಾಸಾದ ಮೇಲೆ ನನ್ನ ಸ್ಕಾಲರ್ಶಿಪ್, ಮೆರಿಟ್ ಸ್ಕಾಲರ್ಶಿಪ್ ಸಿಗುವ ಅವಕಾಶ ಇತ್ತು. ಹೀಗಾಗಿ ನಾನು ರೆಗ್ಯುಲರ್ ಆಗಿ ಸಂಶೋಧನೆಗೆ ನನ್ನ ಹೆಸರನ್ನು ನೋಂದಾಯಿಸಿದೆ. ಇನ್ನೂ ಸ್ಕಾಲರ್ಶಿಪ್ಸ್ ಆರಂಭ ಆಗಿರಲಿಲ್ಲ ಅಷ್ಟೊತ್ತಿಗೆ. ನಾನು 82ರಲ್ಲಿ MA ಮುಗಿತು, 83ರ ಆರಂಭದ ಸಂದರ್ಭ, ಅದು ಜೂನ್ ಜುಲೈ ಸಂದರ್ಭ. ನಮ್ಮ ಗೆಳೆಯರು, ನನ್ನ ಸಹಪಾಠಿ ಪಿ ಜಿ ಕೆಂಪಣ್ಣವ್ರು ಅಂತಕೊಂಡು, ಅವರು ಇಲ್ಲೇ ಇದ್ದಾರೆ, ಬೆಳಗಾವಿಯಲ್ಲಿ ನಡೆಸಿದ್ದಾರೆ. ಅವರು ಒಂದು ಅರ್ಜಿ ಕಳಿಸಿದರು, ಮೇಡಮ್ ಇದು ನಿಮ್ಮ ಸಮುದಾಯಕ್ಕೆ ಸಂಬಂಧಪಡ್ತಕ್ಕಂಥ ಒಂದು ಸಂಸ್ಥೆ ಇದೆ, ನೀವು ಮರಾಠರು, ಇಲ್ಲಿ ದಕ್ಷಿಣ ಮಹಾರಾಷ್ಟ್ರ ಶಿಕ್ಷಣ ಮಂಡಳದ ಒಂದು ಸಂಸ್ಥೆ ಇದೆ, ಮೆರಿಟು ಇದೆ, ಸಮುದಾಯದ ಸಂಬಂಧ ಇರೋದರಿಂದ ನೀವು ಆಯ್ಕೆ ಆಗ್ತೀರಿ, ನೀವು ಅರ್ಜಿ ಹಾಕ್ರಿ ಅಂತ ತಿಳ್ಕೊಂಡು ಅರ್ಜಿ ಕಳಿಸಿದ್ರು. ನನಗೆ ಇಲ್ಲಿ ಬೆಳಗಾವಿಯಲ್ಲಿ ಇಂಥ ಒಂದು ಕಾಲೇಜ್ ಐತಿ, ನನಗೆ ಇಲ್ಲಿ ಆಯ್ಕೆ ಆಗ್ತೀನಿ ಅನ್ನುವಂಥ ಯಾವ ಸೂಚನೆಗಳು ಇರಲಿಲ್ಲ. ಅವರು ಹೇಳಿದ ತಕ್ಷಣ ನಾನು ಸಂಶೋಧನೆ ಅದೇ ತಾನೇ ಹೆಸರಚ್ಚಿದ್ದೆ, ಮುಂದೆ ಇದೊಂದು ಅವಕಾಶ ಬಂದಾಗ ನಾನು ಅರ್ಜಿ ಹಾಕಿದೆ, ಸಂದರ್ಶನ ಮಾಡಿದೆ. ಅಲ್ಲಿ 83ರಲ್ಲಿ ನಾನು ಈ ದಕ್ಷಿಣ ಮಹಾರಾಷ್ಟ್ರ ಶಿಕ್ಷಣ ಮಂಡಳ ಸಂಸ್ಥೆಯ ಭಾವುರಾವ್ ಕಾಕತ್ಕರ್ ಕಾಲೇಜ್ ಎನ್ನುವ ಒಂದು ಪದವಿ ಕಾಲೇಜಿನಲ್ಲಿ ನಾನು ತಾತ್ಕಾಲಿಕ ಉಪನ್ಯಾಸಕನಾಗಿ ಆಯ್ಕೆಯಾದೆ ಮೇಡಮ್. ಆದರೆ ನಾನು ಸಂಶೋಧನೆ ಸ್ಕಾಲರ್ಶಿಪ್ ಬರಬೇಕಾಗಿತ್ತು, ಇನ್ನೂ ಬಂದಿರಲಿಲ್ಲ. ಅದನ್ನು ಅಲ್ಲಿಗೆ ಬಿಟ್ಟು ನಾನು ನನ್ನ ಹವ್ಯಾಸಕ್ಕಾಗಿ ನನ್ನ ಸಂಶೋಧನೆಯನ್ನು ಮುಂದುವರೆಸಿದೆ. ಮುಂದೆ ನಾನು 86ರಲ್ಲಿ ನಾನು ಖಾಯಂ ಉಪನ್ಯಾಸಕ ವೃತ್ತಿಯಲ್ಲಿ ಖಾಯಂ ಆದೆ. ಆಮೇಲೆ ಒಳ್ಳೆಯ ಸಂಬಳ ಬರಲಿಕ್ಕೆ ಶುರುವಾಯಿತು. ಅವಾಗ ಮತ್ತೆ ನನ್ನ ಅಧ್ಯಯನ PhD ಅಧ್ಯಯನ, ಉತ್ತರ ಕರ್ನಾಟಕ ವೃತ್ತಿ ರಂಗಭೂಮಿ ಎನ್ನುವಂಥ PhD ಅಧ್ಯಯನ ಮುಂದುವರೆಸಿದೆ. ಸುಮಾರು ಒಂದು 7-8 ವರ್ಷ ಅಭ್ಯಾಸ ಮಾಡಿ ಅದನ್ನು ಸಾದರಪಡಿಸಿ 1993ರಲ್ಲಿ ಉತ್ತರ ಕರ್ನಾಟಕ ವೃತ್ತಿ ರಂಗಭೂಮಿ ಎನ್ನುವಂಥ ನನ್ನ ಅಧ್ಯಯನಕ್ಕೆ PhD ಪದವಿ ಸಿಕ್ತು.
2: ಸರ್, ಈಗ ತಾವು 30ಕ್ಕೂ ಹೆಚ್ಚು ಕೃತಿಗಳನ್ನು ರಚನೆ ಮಾಡಿದ್ದೀರಾ. ಈಗ ಈ ಥರ ಬರವಣಿಗೆ ಬರೆಯುವಂಥದ್ದು ಅಥವಾ ಸಾಹಿತ್ಯ ಆಸಕ್ತಿ ತಮಗೆ ಯಾವಾಗಿನಿಂದ ಬಂತು ಅಂತ?
1: ಈ ಬರವಣಿಗೆಯ ಆಸಕ್ತಿ, ನಾನು BA ಓದ ಕವಿತೆಗಳನ್ನು ಬರಿತಾ ಇದ್ದೆ ಮೇಡಮ್, ನನ್ನ ಪಾಡಿಗೆ ನಾನು ಬರಿತಾ ಇದ್ದೆ. ಅಂಜನಾ ಸುತರಾಮ್ ಅಂತ, ನಮ್ಮ ತಾಯಿ ಹೆಸರು ಅಂಜನಾಬಾಯಿ, ನಮ್ಮ ತಂದೆ ಹೆಸರು ಮಾರುತಿ, ಅವರು ವಾರ್ಕರಿದ್ರು. ನಮ್ಮ ತಂದೆ ಒಳ್ಳೆಯ ಭಜನೆ ಮಾಡ್ತಿದ್ರು. ನಮ್ಮ ತಂದೆಯ ತಂದೆ ನಮ್ಮ ಅಜ್ಜ ಪಾಂಡುರಂಗ ಅಂತವ್ರು, ಅವರು ಒಳ್ಳೆ ವಾರ್ಕರಿದ್ದವು. ಅಂದರೆ ಮನೆಯ ಪಂಡರಪುರದ ವಿಠ್ಠಲ ಭಕ್ತರಾಗಿರೋದ್ರಿಂದ ಅಭಂಗಗಳನ್ನು ಹಾಡ್ತಾ ಇದ್ರು ಮನೆಯೊಳಗೆ. ಶ್ರಾವಣ ತಿಂಗಳಲ್ಲಿ ನಮ್ಮ ತಂದೆಯವರು ಹರಿಪಾಠವನ್ನು, ಜ್ಞಾನೇಶ್ವರಿಯ ಹರಿಪಾಠವನ್ನು ನಮ್ಮ ಸಮುದಾಯದ ಜನರಿಗೆಲ್ಲ ಕರೆದು ರಾತ್ರಿ ವ್ಯಾಖ್ಯಾನ ನೀಡ್ತಿದ್ರು. ಈ ಒಂದು ಸಂಸ್ಕಾರ, ನಮ್ಮ ತಂದೆ ಹರಿಪಾಠದ ವ್ಯಾಖ್ಯಾನಗಳು, ನಮ್ಮ ಅಜ್ಜನ ಅಭಂಗಗಳು ಕೇಳ್ತಾ ನಾನು ಬೆಳೆದಿದ್ದೆ, ಬಯಲಾಟಗಳು ನೋಡ್ತಾ ಬೆಳೆದಿದ್ದೆ. ಇದೊಂದು ಸಾಹಿತ್ಯದ ಆಸಕ್ತಿ ಇತ್ತು. ನಾನು ಪದವಿ ಮಟ್ಟದಲ್ಲಿ ಒಂದಿಷ್ಟು ಕವನಗಳನ್ನು ಕೂಡ ಬರಿತಾ ಇದ್ದೆ, ನಮ್ಮ ತಾಯಿಯ ಹೆಸರನ್ನೇ ಅಂಕಿತವಾಗಿಟ್ಟುಕೊಂಡು. ಅಂಬಿಕಾ ತನಯ ದತ್ತ ಅಂತ ಅವರು ಬರ್ತಿದ್ರಲ್ಲ, ಅದೊಂದೇನೋ ನಮಗೂ ಆ ಥರದ ಅನುಕರಣೆ ಮಾಡಿ ಅಂಜನಾ ಸುತರಾಮ ಅಂತ ತಿಳ್ಕೊಂಡು ನಾನು ಕೆಲವು ಕವಿತೆಗಳನ್ನು ಬರೆದೆ. ಅಲ್ಲಲ್ಲಿ ಪತ್ರಿಕೆಗಳಲ್ಲಿ

0: ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಕಣ್ಣು ದೃಷ್ಟಿ ಮಂಜಾಗಿತ್ತು. ಆ ಕಾರಣಕ್ಕಾಗಿ ಅವರು ಅವರ ಕರಡುಗಳನ್ನು ತಿದ್ದಲಿಕ್ಕೆ ಇಬ್ಬರು ವಿದ್ಯಾರ್ಥಿಗಳು ಬೇಕಾಗಿದ್ರು. ಅವಾಗ ನಂದು ಎಂ ಎ ಮುಗಿದಿತ್ತು. ನಮ್ಮ ಇನ್ನೊಬ್ಬರು ಗೆಳೆಯ ನೀಲಗಿರಿ ತಳವಾರ ಅಂತ, ಈಗ ಮೈಸೂರು ಭಾಷಾ ಸಂಸ್ಥಾನದ ನಿರ್ದೇಶಕರಾಗಿದ್ದಾರೆ ಅವರು. ಅವರು ನಮ್ಮಿಬ್ಬರು ಸ್ವಲ್ಪ ಅಂದರೆ ಈ ಸಂಶೋಧನೆ ಮಾಡುವ ಹುಚ್ಚಿನೊಳಗೆ ಇದ್ದಿದ್ದು. ಅವಾಗ ನಮ್ಮನ್ನು ಕರೆದ್ರು ಅವರು, ಯಾರ್ದೋ ಮೂಲಕ ಗೊತ್ತಾಯಿತು ಹಿಂಗೆ ಇಬ್ಬರು ವಿದ್ಯಾರ್ಥಿಗಳು ಒಳ್ಳೆಯವರದಾರ, ಈಗಷ್ಟೇ ಎಂ ಎ ಮುಗಿಸಿದಾರ, ನೀವು ಅವ್ರಿಗೆ ಉಪಯೋಗ ತೋರಿ ಅಂತ ನಾವು ಹೋದ್ವಿ. ಅಲ್ಲಿ ಭವ್ಯಮಾನವ ಎನ್ನುವಂಥ ಕಾವ್ಯ ಅವರು ಓದ್ತಾ ಇದ್ರು, ಭುಸುರು ಮಂಟಸರು ಕೇಳ್ತಾ ಇದ್ರು, ನಾವಿಬ್ರು ಕರಡನ್ನು ತಿದ್ದುತ್ತಾ ಇರ್ತಿದ್ವಿ. ಇದು ಅವರನ್ನ ಮತ್ತು ನಡುವೆ ಅವ್ರ ನಡುವೆ ಒಂದು ಸಂಭಾಷಣೆ ಬೆಳೀತಿತ್ತು. ನಮ್ಮ ಆಸಕ್ತಿಯನ್ನು ತಿಳ್ಕೊಂಡು ನಮಗೆ ಹರಿಹರನ ರಗಳೆಗಳನ್ನು ಸಂಪಾದನೆ ಮಾಡಲು ಕೇಳಿದ್ರು ಅವರು. ಅವರಿಗೂ ಒಂದು ನಾಲ್ಕು ರಗಳೆ, ನನಗೊಂದು ನಾಲ್ಕು ರಗಳೆ ಕೊಟ್ಟರು. ಅಂದರೆ ಗಂಭೀರವಾಗಿ ರಗಳೆಗಳನ್ನು ಹೆಂಗೆ ಸಂಪಾದನೆ ಮಾಡಬೇಕು ಅವರೇ ಮಾರ್ಗದರ್ಶನರು. ಸಂಶೀ ಭೂಸುನೂರು ಮಠರ ಆ ಮಾರ್ಗದರ್ಶನದಲ್ಲಿ ಅವರ ಭವ್ಯಮಾನವ ಕಾವ್ಯದ ಈ ಪ್ರೂಫನ್ನು ನೋಡ್ತಾ ನೋಡ್ತಾನೆ ನಮಗೆ ಈ ಕಡೆ ಸಂಪಾದನೆ ಕೆಲಸವನ್ನು ತೊಡಗಿಸಿದರು. ಈ ಮೂಲಕವಾಗಿ ನಾವು ಈ ಹರಿಹರನ ರಗಳನ್ನು ಸಂಪಾದನೆ ಮಾಡೀವಿ. ಅದರ ಜೊತೆಗೆ ನಾನು ಬೆಳಗಾವಿಗೆ ಬಂದ ಮೇಲೆ ಒಂದು ಒಳ್ಳೆಯ ಪರಿಸರ, ನಮ್ಮ ಕಾಲೇಜಿನ ಪರಿಸರ, ಅದು ಮರಾಠಿ ಪರಿಸರ, ನಮ್ಮದು ಕನ್ನಡ ವಿಷಯ. ಆದರೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು ಅಲ್ಲಿ ಇರತಕ್ಕಂಥ ಹೆಚ್ಚಿನ ಸಂಖ್ಯೆಯಲ್ಲಿ ಮರಾಠಿ ಭಾಷಿಗರು, ಹೀಗಾಗಿ ಅವರ ಭಾಷೆಯ ಪ್ರಭಾವ ನನಗೆ ಮರಾಠಿ ಅಷ್ಟಿಷ್ಟು ಬಂದರೂ ಕೂಡ ನಮ್ಮ ತಾಯಿ ತಂದೆಗಳು ಮರಾಠಿ ಮಾತಾಡ್ತಿದ್ರು ಅದರಷ್ಟು ಕೇಳಿದ್ದು, ಆದರೆ ಒಳ್ಳೆಯ ಫ್ಲೂಯೆಂಟ್ ಆಗಿರ್ತಕ್ಕಂಥ ಮರಾಠಿ ಅಲ್ಲ ಅದು. ಹೀಗಾಗಿ ಇಲ್ಲಿ ಬಂದ ಬಳಿಕೆ ನಮ್ಮ ಕಾಲೇಜಿನ ವಾತಾವರಣದೊಳಗೆ ಆ ಮರಾಠಿ ಪತ್ರಿಕೆಗಳನ್ನು ಓದುವುದು, ಮರಾಠಿ ನಮ್ಮ ಜನರ ಜೊತೆ ಮಾತನಾಡುವ ಮೂಲಕ ಮತ್ತೆ ನಮ್ಮ ಮರಾಠಿಯನ್ನು ಸುಧಾರಿಸಿಕೊಳ್ಳಲಿಕ್ಕೆ ಒಂದು ಅವಕಾಶ ಸಿಕ್ತು. ಮರಾಠಿನೂ ಓದುವುದು, ಕನ್ನಡದಲ್ಲಿ ಅಂತೂ ಪಾಠ ಮಾಡುವುದು. ಈ ಕಾಲೇಜಿನ ವಾತಾವರಣದಿಂದ ಹೊರಗೆ ಬಂದಾಗ ಇಲ್ಲಿ ನಮ್ಮ ಡಾಕ್ಟರ್ ಸರ್ಜು ಕಾಟ್ಕರ್ ಅಂತ ಒಬ್ಬರು ಸಾಹಿತ್ಯ ಸಂವಾದ ಅಂತ ತಿಳ್ಕೊಂಡು ಒಂದು ಸಂಸ್ಥೆ, ಆ ಸಂಸ್ಥೆಯ ಮೂಲಕ ಅವರು ಅನೇಕ ಸಾಹಿತ್ಯಿಕ ಕಾರ್ಯಕ್ರಮಗಳು ಮಾಡ್ತಾ ಇದ್ರು. ಆ ಶಿವರಾಮ್ ಕಾರಂತರನ್ನು ಕರೆಸೋದು, ಹಂಪ ನಾಗರಾಜರನ್ನು ಕರೆಸೋದು, ದೊಡ್ಡ ದೊಡ್ಡ ಸಾಹಿತಿಗಳನ್ನು ಕರೆಸೋದು, ಅವರ ಸಾಹಿತ್ಯ ಕೃತಿಗಳ ವಿಚಾರ ಸಂಕಿರಣೆ, ಅವರ ಪುಸ್ತಕಗಳ ಬಿಡುಗಡೆ, ಮತ್ತೆ ಚರ್ಚೆಗಳು, ಚಂದ್ರಕಾಂತ್ ಕುಸನೂರ್, ರಂಶಾ ಲೋಕಾಪುರ್, ಈ ಎಲ್ಲ ಜನರ ಜೊತೆ ಒಂದು ಒಳ್ಳೆಯ ಒಡನಾಟ ಬೆಳಿಲಿಕ್ಕೆ ಆ ಸಾಹಿತ್ಯ ಸಂವಾದ ಎನ್ನುವಂಥ ಒಂದು ಸಂಘ ನನಗೆ ಇಲ್ಲಿ ಬೆಳಗಾವಿಯಲ್ಲಿ ದೊಡ್ಡ ಒಂದು ಪರಿಸರವನ್ನು, ಸಾಹಿತ್ಯಿಕವಾಗಿ ಕೆಲಸ ಮಾಡಲಿಕ್ಕೆ ತೊಡಗಿಸಿಕೊಳ್ಳಕ್ಕೆ ಒಂದು ಒಳ್ಳೆಯ ಪರಿಸರವನ್ನು ನೀಡಿತು. ಈ ರೀತಿಯಾಗಿ ನಾನು ಸಾಹಿತ್ಯದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡೆ. ಮತ್ತು ನನ್ನ ಒಂದು ಮಾತನ್ನು ನಿಮಗೆ ಈಗಾಗಲೇ ಹೇಳಿದ್ದೆ, ನನ್ನ ಸಂಶೋಧನೆ ವಿಷಯ, ಆ ಸಂಶೋಧನೆ ವಿಷಯ ಅದು ಕ್ಷೇತ್ರ ಕಾರ್ಯವನ್ನು ಅವಲಂಬಿಸಿತ್ತು. ಯಾಕಂದರೆ ವೃತ್ತಿ ರಂಗಭೂಮಿ ಅಂದರೆ ಕಂಪನಿ ನಾಟಕಗಳ ಬಗ್ಗೆ, ನಮ್ಮ ಉತ್ತರ ಕರ್ನಾಟಕದ ಕಂಪನಿಗಳ ಚರಿತ್ರೆ ದಾಖಲಾಗಿರಲಿಲ್ಲ, ಕಲಾವಿದರ ಚರಿತ್ರೆಗಳು ದಾಖಲಾಗಿರಲಿಲ್ಲ. ದಾಖಲಾಗದೇ ಇರತಕ್ಕಂಥ ವಿಷಯವನ್ನು ದಾಖಲಿಸಬೇಕಾದಾಗ ಕ್ಷೇತ್ರ ಕಾರ್ಯಕ್ಕೆ ಹೋಗಲೇಬೇಕು, ಕಂಪನಿಗಳಿಗೆ ಹೋಗಬೇಕು, ಕಲಾವಿದರನ್ನು ಭೇಟಿಯಾಗಬೇಕು, ನಾಟಕಾರನ್ನು ಭೇಟಿಯಾಗಬೇಕು. ಈ ಕಾರಣಕ್ಕಾಗಿಯೇ ನಾನು ನಮ್ಮ ಪಿ ಬಿ ದುತ್ತೂರಿಯವರ ಒಡನಾಟ ಬೆಳೀತು, ನಮ್ಮ ಅರಶಿಣಗೋಡಿಯವರದು, ನಮ್ಮ ಜೋಶಿ ಅಂದ ಕವಿಗಳು, ಕಣಿವೆ ಕವಿಗಳು, ಈ ಥರ ಅನೇಕ ಜನ ಕವಿಗಳ ಜೊತೆ ಒಡನಾಟ ಬೆಳೀತು, ಕಲಾವಿದರ ಒಡನಾಟ ಬೆಳೀತು, ಕಂಪನಿ ಮಾಲೀಕರ ಪರಿಚಯ ಆಯಿತು. ಈ ರೀತಿ ನಮ್ಮ ವೃತ್ತಿ ರಂಗಭೂಮಿಗೆ ಸಂಬಂಧಪಡ್ತಕ್ಕಂಥ ಸಾಹಿತ್ಯದ ಪರಿಚಯ, ಸಂಗೀತದ ಪರಿಚಯ ಆಗಿ ಅಲ್ಲಿನೂ ಕೂಡ ಮಾಡಲಿಕ್ಕೆ, ಸಾಹಿತ್ಯಿಕವಾಗಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ, ದೊಡ್ಡ ಅವಕಾಶದ ಬಾಗಿಲ ತೆಗೀತು. ಹೀಗಾಗಿಯೇ ನಾನು ಅನೇಕ ಕಲಾವಿದರ ಚರಿತ್ರೆಗಳನ್ನು ಬರೆದಿದ್ದೀನಿ. ಯಲಿವಾಳ್ ಸಿದ್ದಯ್ಯಸ್ವಾಮಿ ಅಂತ ಬಹುದೊಡ್ಡ ಕಲಾವಿದರು. ಇವತ್ತು ನೀವು ಮಹಾಭಾರತದೊಳಗೆ ಅಶ್ವತ್ಥಾಮನ ಪಾತ್ರ ಅಂದರೆ ಎಲ್ಲ ಇವತ್ತಿನ ನಮ್ಮ ಹಿರಿಯರ ಕಣ್ಮುಂದೆ ಬರುವುದೇ ನಮ್ಮ ಯಲಿವಾಳ್ ಸಿದ್ದಯ್ಯನವರ ಪಾತ್ರ. ಅಭಿನಯ ಕೇಸರಿ ಅಂತ ತಿಳ್ಕೊಂಡು ಕರಿತಿದ್ರು ಅವರಿಗೆ. ಅಂತ ಅದ್ಭುತವಾದಂತಹ ಪಾತ್ರ ಮಾಡ್ತಕ್ಕಂಥ ಯಲಿವಾಳ್ ಸಿದ್ದಯ್ಯಸ್ವಾಮಿ, ಮುಂದೆ ಅವರು ಸಿನಿಮಾಕ್ಕೂ ಹೋಗ್ತಾರೆ ಮೇಡಮ್. ಹಾಗೆ ಸಿನಿಮಾಕ್ಕೆ ಹೋದ್ರೆ ರಾಜಕುಮಾರ್ ಮತ್ತು ಅವರ ಜೊತೆಗೇನೆ ನಟಿಸುತ್ತಾರೆ ಅವರು. ಹಾಗೆ ನಟಿಸಿದಾಗ ಕೂಡ ರಾಜಕುಮಾರ್ಗಿಂತ ಇವರೇನು ಕಡಿಮೆ ಅಲ್ಲ ಅನ್ನುವ ರೀತಿಯೊಳಗೆ ಪ್ರೇಕ್ಷಕರು ಅವರನ್ನು ಹೊಗಳ್ತಾರೆ. ಅಷ್ಟೇ ಅಲ್ಲ, ಅವರಿಗೆ ಒಳ್ಳೆಯ ಪ್ರೋತ್ಸಾಹ ಕೊಡ್ತಾರೆ. ಇಂಥ ಒಂದು ಅದ್ಭುತವಾದಂಥ ನಟನ ಬಗೆಗೆ ನಾನು ಕೃತಿ, ಅನೇಕ ಜನ ಕಲಾವಿದರ ಬಗೆಗೆ ನಾನು ಸಾಹಿತ್ಯವನ್ನು ರಚನೆ ಮಾಡಿದೆ.
1: ಸರ್, ಈಗ ಪ್ರತಿಯೊಬ್ಬ ಸಾಧಕರಿಗೂ, ಈಗ ಸಾಧನೆ ಮಾಡಿದಂತಹ ವ್ಯಕ್ತಿಗೆ ಅವರಿಗೆ ಸ್ಫೂರ್ತಿದಾಯಕದಂತಹ ಒಬ್ಬ ವ್ಯಕ್ತಿ ಇರ್ತಾರೆ, ಅವರು ಮನೆಯವರಾಗಿರ್ಬಹುದು ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಾಗಿರ್ಬಹುದು, ಅವರಿಗೆ ಸ್ಫೂರ್ತಿಯಾಗಿರ್ತಾರೆ. ಈಗ ತಮ್ಮ ಜೀವನದಲ್ಲಿ ತಮಗೆ ಸ್ಫೂರ್ತಿ ಅಂತ ಅನ್ನುವಂತ ಒಬ್ಬ ವ್ಯಕ್ತಿ ಇದ್ರೆ ಅವರನ್ನ ಈ ಸಂದರ್ಭದಲ್ಲಿ ನೆನಬೇಕು ಅಂದ್ರೆ ಯಾರನ್ನ ನೆನೀತೀರಾ?
0: ಒಬ್ಬರನ್ನೇ ನೆನೆಯುವುದು ಕಷ್ಟ ಮೇಡಮ್. ಯಾಕಂದ್ರೆ ನಾನು ನಿಮಗೆ ಹೇಳಿದೆ, ನಮ್ಮ ಅಜ್ಜ ಬಹಳ ಅವಂಗಗಳನ್ನು ಬಹಳ ಸೊಗಸಾಗಿ ಹಾಡ್ತಾ ಇದ್ರು. ನಮ್ಮೂರಲ್ಲಿ ನೈದರ್ ನಿಂಗಾಪ ಅಥವಾ ಒಬ್ಬ, ನಮ್ಮ ಹೊಲದ ಪಕ್ಕದಲ್ಲಿ ಹೊಲ ಒಂದು, ಮಡಿವಾಳಪ್ಪ, ಕಡ್ಕೋಳ ಮಡಿವಾಳಪ್ಪನ ತತ್ವಪದ, ಶಿಶುನಾಳ ಶರೀಫರ ತತ್ವಗಳನ್ನು ಬಹಳ ಅದ್ಭುತವಾಗಿ ಹಾಡ್ತಾ ಇದ್ರು. ಹಾದಿಗೆ ಹೋಗುವವರೆಲ್ಲರೂ ಎಷ್ಟೇ ಅವಸರ ಇದ್ರು ಕೂಡ ಅವ್ನು ನಿಂಗಪ್ಪ ಹಾಡಾಕತ್ತಾನಂದು ಅಲ್ಲಿ ಹೊಲದ ಬದುವಿನ ಮೇಲೆ ಕೂತು ಹಾಡ್ತಾ ಇದ್ದಾನಂದ್ರೆ ಒಂದು 5 ನಿಮಿಷ ಆದರೂ ಕೂತು ಕೇಳಿ ಹೋಗ್ಬೇಕು. ಅಂಥ ಒಬ್ಬ ಒಳ್ಳೆಯ ಹಾಡುಗಾರ. ನಮ್ಮ ಅಜ್ಜನ ಅಭಂಗಗಳು, ನಮ್ಮ ತಂದೆಯ ಹರಿಪಾಠದ ವ್ಯಾಖ್ಯಾನಗಳು, ಈ ವಾತಾವರಣದಲ್ಲಿ ಇವರೆಲ್ಲರೂ ಒಂದಿಲ್ಲ ಒಂದು ರೀತಿಯಲ್ಲಿ ನಮಗೆ ಸ್ಫೂರ್ತಿಯನ್ನು ಕೊಡ್ತಾ ಕೊಡ್ತಾ ಬಂದಿದ್ರು. ಒಂದು ತಿರುವು ಕೊಟ್ಟಂತಹ ಒಬ್ಬ ಬಹಳ ಮಹತ್ವದ ಒಬ್ಬ ಸ್ಫೂರ್ತಿದಾಯ ವ್ಯಕ್ತಿ ಅಂದ್ರೆ ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರು. ಅವರು ಅಧ್ಯಯನದ ಶಿಸ್ತು, ಬದುಕಿನ ಶಿಸ್ತು, ಮತ್ತು ನಾವು ಏನಾದರೂ ಸಮಾಜಕ್ಕೆ ಕೊಡಬೇಕು

0: ಬೇಕು ಅನ್ನುವಂಥ ಒಂದು ಹಂಬಲ ಹುಟ್ಟಿಸಿದವರು ಡಾಕ್ಟರ್ ಎಂ ಎಂ ಕಲಬುರ್ಗಿಯವರು. ಬಹಳ ಅಂದರೆ ಒಂದು ಮಾದರಿಯಾದಂಥ ಬದುಕು. ಅವರ ಬದುಕೇ ನಮಗೆ ಮಾದರಿ. ಅವರು ಸಮಯನೇ ಗೊತ್ತಾಗ್ತಾ ಇರಲಿಲ್ಲ. ಅವರು ಅಧ್ಯಯನ ಯಾಗೆ ಅಂದರೆ ಒಂದೊಂದು ಸಲ ರಾತ್ರಿ 7-8-9 ಗಂಟೆಗೆ ಊಟ ಮಾಡಿ ಕೂತ್ರೆ ಅವರು ಬೆಳಗಿನವರೆಗೆ ಓದ್ತಾ ಇದ್ರು. ಇಡೀ ರಾತ್ರಿ ಓದ್ತಕ್ಕಂಥವ್ರು, ಅಷ್ಟೇ ಶ್ರದ್ಧೆಯಿಂದ ಪಾಠವನ್ನು ಮಾಡ್ತಕ್ಕಂಥವ್ರು, ಅಷ್ಟೇ ಶ್ರದ್ಧೆಯಿಂದ ಬರವಣಿಗೆ ಮಾಡ್ತಕ್ಕಂಥವ್ರು. ಸಾಹಿತ್ಯಿಕ ಕಾರ್ಯಕ್ರಮ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮವಾಗಿರ್ಬೋದು, ಎಲ್ಲಿಯೂ ಕೂಡ ವ್ಯವಸ್ಥಿತವಾಗಿ ಸಿದ್ಧತೆಯಿಂದ ಅಧ್ಯಯನದ ಒಂದು ಹಿನ್ನೆಲೆ ಇಟ್ಕೊಂಡೇ ಮುಂದುವರಿತಾ ಇದ್ರು. ಅವರ ವ್ಯಕ್ತಿತ್ವ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ, ಕಲಿಸ್ತಕ್ಕಂಥ ಶಿಕ್ಷಕರಿಗೆ ಒಂದು ಮಾರ್ಗದರ್ಶಕವಾದಂಥ ವ್ಯಕ್ತಿತ್ವವಾಗಿತ್ತು. ಆ ಕಾರಣಕ್ಕಾಗಿ ನಾನು ಇಲ್ಲಿ ಕಲಬುರ್ಗಿ ಸರನ್ನು ನಾನು ನೆನಪು.
1: ಸರ್, ಈಗ ತಾವು ರಂಗಭೂಮಿಗೆ ಸಂಬಂಧಪಟ್ಟಂತೆ ಅಧ್ಯಯನ ಕೃತಿಗಳನ್ನು ಬರ್ತಿದ್ದೀರಾ, ಹಾಗೆ ನಾಟಕಗಳನ್ನು ಕೂಡ ಬರ್ತಿದ್ದೀರಾ, ಮತ್ತೆ ನೀವು ಈಗ ನಿಮ್ಮ PhD ವಿಷಯವಾಗಿ ಈ ಒಂದು ವೃತ್ತಿ ರಂಗಭೂಮಿಯನ್ನೇ ಆಯ್ಕೆ ಮಾಡಿಕೊಂಡಿದ್ದೀರಾ. ಸರ್, ಯಾಕಾಗಿ ಈ ರಂಗಭೂಮಿಯ ಬಗ್ಗೆ ತಮಗೆ ಇಷ್ಟೊಂದು ಆಸಕ್ತಿ ಅಂತ?
0: ನಾನು ನಿಮಗೆ ಹೇಳಿದ್ದೀನಿ, ನಮ್ಮ ಬಯಲಾಟದ ಪರಿಸರನ ಮೂರ್ದು, ಹೀಗಾಗಿ ಬಯಲಾಟಗಳನ್ನು ನೋಡ್ತಾ ಬೆಳೆದವರು. ಆಮೇಲೆ ನನಗೆ ಅಧ್ಯಯನದ ವಿಷಯ ಇದು ಒದಗಿಸಿದವರು ಡಾಕ್ಟರ್ ವೀರಣ್ಣರಾಜುರವರು. ಅವರು ವೃತ್ತಿ ರಂಗಭೂಮಿ ಬಗ್ಗೆ ಏನೂ ಅಧ್ಯಯನ ಆಗಿಲ್ಲ, ಅದರ ಬಗ್ಗೆ ಚರಿತ್ರೆ ಇಲ್ಲ, ಇಂಥ ಒಂದು ಚರಿತ್ರೆ ಇಲ್ಲದ ವಿಷಯ ನೀನು ತೆಗೆದುಕೊಂಡು ಚರಿತ್ರೆಯನ್ನು ಬರಿಬೇಕು ಅಂತ ಅವರು ಸ್ಫೂರ್ತಿ ಕೊಟ್ಟರು. ಆ ಹಿನ್ನೆಲೆಯಲ್ಲಿ ನಾನು ಈ ವೃತ್ತಿರಂಗ ಭೂಮಿಯ ಕಡೆಗೆ ಬಂದೆ. ಮತ್ತು ನಾನು ಸಿಂದಗಿಯಲ್ಲಿ ಓದುವಾಗ ಮೇಡಮ್ ಕೆಲವು ನಾಟಕ ಕಂಪ್ನಿಗಳು ಬರ್ತಾ ಇದ್ದವು. ಆ ನಾಟಕ ಕಂಪ್ನಿಗಳು ನಾಟಕ ಆಡಿದ ಮೇಲೆ ರಾತ್ರಿ ನಾಟಕ ನೋಡ್ತಿದ್ವಿ ನಾವು. ರಾಜನ ಪಾತ್ರ ಮಾಡ್ತಿದ್ದವರು, ರಾಣಿ ಪಾತ್ರ ಮಾಡ್ತಿದ್ದವರು. ಬೆಳಿಗ್ಗೆ ಅವರೆಲ್ಲ ಹೋಟೆಲಿಗೆ ಬಂದು ಚಹಾ ಕುಡಿತಾರೆ. ನಾವು ಕಾಲೇಜ್ಗೆ ಹೋಗಬೇಕು, ಅವ್ರು ಯಾವುದೋ ಒಂದು ಹೋಟೆಲಲ್ಲಿ ಕೂತು ಚಹಾ ಕುಡಿಬೇಕು, BD ಸೇರಬೇಕು, ಇನ್ಯಾವುದೋ ಅಂಗಡಿಯಲ್ಲಿ ಕೂತಿರ್ತಿದ್ರು. ಇದನ್ನೆಲ್ಲ ನೋಡಿ ನಿನ್ನೆ ರಾಜನಾಗಿದ್ದವ ಇವತ್ತು ಇಲ್ಲಿ ಕೂತಿದ್ದಾನ ಆಶ್ಚರ್ಯ ಅನಿಸೋದು. ನಾವೆಲ್ಲ ಪಾತ್ರವಾಗಿ ನೋಡಿದಾಗ ನಮ್ಮ
1: ಕಲ್ಪನೆಯಲ್ಲಿ
0: ನೋಡಿದಾಗ ನಮ್ಮನ್ನು ಯಾವುದೋ ಒಂದು ಸಾದಾ ವೇಷಭೂಷಣದಲ್ಲಿ ಬಂದು ಎಲ್ಲೋ BD ಸೇದ್ ಕೂತು ಕೊಡ್ತಿದ್ರು, ಯಾರಾದರೂ ಚಹಾ ಕುಡಿಸಿದ್ರ ಬಹಳ ಸಂತೋಷ ಪಡ್ತಿದ್ರು. ಇದೇನಿದು ಇವರ ಈ ರಾಜರ ರಾಣಿಯರ ಕತೆ ಅಂತ ತಿಳ್ಕೊಂಡು ಆ ಕುತೂಹಲ ನನ್ನೊಳಗೆ ಇತ್ತು. ಅದು ಅಧ್ಯಯನ ಮಾಡುವಾಗ ಆ ಕುತೂಹಲ ತಣಿಯುವ ರೀತಿಯೊಳಗೆ ನಾನು ಅಧ್ಯಯನ ಮಾಡಿದೆ. ಬಹಳಷ್ಟು ಪರ್ಸನಲ್ ಆಗಿ ಅವರ ಮನೆಗಳಿಗೆ ನಾನು ಹೋಗಿದ್ದೀನಿ ಮೇಡಮ್. ಈ ಕಲಾವಿದರ ಕಲೆಯನ್ನು ನೋಡುವುದು ಒಂದು, ಅವರ ಬದುಕಿನ ರೀತಿ ನೋಡುವುದು ಒಂದು. ಒಂದು ಘಟನೆ ನೆನಪಾಗ್ತದೆ ನನಗೆ. ಇಲ್ಲಿ ಡಂಬಳ ಶಾಂತಪ್ಪ ಅಂತ ಒಬ್ಬರಿದ್ದು, ಗರುಡ ಸದಾಶಿವರಾಯರ ಕಂಪನಿಯಲ್ಲಿ ಸ್ತ್ರೀ ಪಾತ್ರ ಮಾಡ್ತಾ ಇದ್ರು. ಅವರಿಗೆ ನಾಟಕದ ಹುಚ್ಚು ಎಷ್ಟು ಅಂದ್ರೆ ತಮ್ಮ ವಯಸ್ಸನ್ನು ಕೂಡ ಗಮನಿಸಿದ ರೀತಿಯಲ್ಲಿ ಅವರು ಅನೇಕ ವರ್ಷ ಅವರ ಕಂಪನಿಯಲ್ಲಿ ಮತ್ತೆ ಬೇರೆ ಬೇರೆ ಕಂಪನಿಯಲ್ಲಿ ಪಾತ್ರ ಮಾಡ್ತಾ ಅವರು ಮದುವೆ ವಯಸ್ಸೇ ಮೀರಿ ಹೋಗಿಬಿಡ್ತು. ನಾಟಕ ಕಂಪನಿಗಳು ನಿಂತ ಮೇಲೆ ಮನೆಗೆ ಹೋಗಿದ ಬಳಿಕ ಅವರ ಮನೆಯಲ್ಲಿ ಹಿರಿಯರು ಮದುವೆ ಮಾಡಬೇಕು ಅನ್ನುವಂಥದ್ದು. ಆದರೆ ಆವಾಗಲೇ ಅವರ ವಯಸ್ಸಾಗಿಬಿಟ್ಟಿತ್ತು. ಆದರೂ ಕೂಡ ಹಿರಿಯರು ಏನೋ ಒಬ್ಬರ ಸಂಗಾತಿಯನ್ನು ಅವ್ರಿಗೆ ಜೋಡ್ ಮಾಡ್ತಾರೆ. ಇಂಥ ಒಬ್ಬ ಕಲಾವಿದ ಆ ಡಂಬಳ ಅಂತ ಊರಲ್ಲಿ ಇದ್ದ. ನಾನು ನನ್ನ PhD ಸಲುವಾಗಿ ಅಭ್ಯಾಸ ಮಾಡ್ಲಿಕ್ಕೆ ಹೋದಾಗ ಅವ್ರದ್ದು ಅಡ್ರೆಸ್ ತೊಗೊಂಡು ಅಲ್ಲಿ ಮನೆಗೆ ಹೋದೆ. ವಯಸ್ಸಾಗಿತ್ತು, ಹೆಂಡತಿ ಮಧ್ಯ ವಯಸ್ಸಿನವರು, ಮಕ್ಕಳು ಸಣ್ಣ ಸಣ್ಣ ಮೇಡಮ್. ಇದು ನೋಡಿ ನನಗೆ ಬಹಳ ಏನಿದು ವಿಪರ್ಯಾಸ ಅನಿಸ್ತು. ಇವರದ್ದು ನೋಡಿದ್ರೆ ಇವ್ರ ವಯಸ್ಸು ಒಂದು ಥರ, ಹೆಂಡತಿಯ ವಯಸ್ಸು ಮಕ್ಕಳ ವಯಸ್ಸು ನೋಡಿ ಬಹಳ ವಿಚಿತ್ರ ಅನಿಸ್ತು. ನನಗೆ ಅವರು ಚಹಾ ಕುಡಿ ಅಂದರು. ನಾನು ಅವರ ವಿಷಯನೆಲ್ಲ ಅವರಂದರು ನಿಮ್ಗೆ ಏನು ಬೇಕು ವಿಷಯ ನಾ ಗುಡಿಯೊಳಗೆ ಕೂತ್ಕೊಂಡು ಹೇಳ್ತೀನಿ. ಅಲ್ಲಿ ಒಂದು ನಮ್ಮ ಊರವರೆಗೆ ಒಂದು ಗುಡಿ ಇದೆ, ಆ ಗುಡಿಗೆ ಹೋಗೋಣ ಅಲ್ಲಿ ನಿಮ್ಗೆ ಹೇಳ್ತೀನಿ ಅಂದರು. ನನ್ನ ಅತಿಥಿ ಅಂತ ತಿಳ್ಕೊಂಡು ಅವರು ಸರ್ ಊಟ ಮಾಡಬೇಕು ಅಂದರು. ನಾನು ಅವ್ರ ಪರಿಸ್ಥಿತಿ ತಿಳ್ಕೊಂಡು ಬೇಡ ಅಂದರೂ ಕೂಡ ಅವರ ಮನೆಯವರು ನನಗೆ ಊಟದ ಸಿದ್ಧತೆ ಮಾಡೋಕತ್ತರು. ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ ಏನು ಮಾಡ್ತಾ ಇದ್ದಾರಂತ. ಅವ್ರ ಊರಲ್ಲಿ ಆ ದಿನ ಒಂದು ಮದುವೆ ಇತ್ತು. ಆ ಮದುವೆ ಮನೆಗೆ ಹೋಗಿ ಒಂದು ತಾಟ ನನ್ನ ಸಲುವಾಗಿ ನೀಡಿಸಿಕೊಂಡು ಬಂದು ನನಗೆ ನಿಜಕ್ಕೂ ಕಣ್ಣೀರು ಬಂದು. ಅಂದ್ರೆ ನಮ್ಮ ಕಲಾವಿದರ ಬದುಕು, ಕಲೆಗಾಗಿ ಸವೆದಂಥ ಈ ಜೀವ ನಿಜವಾದ ಬದುಕಿನೊಳಗೆ ಯಾವ ರೀತಿಯಾಗಿ ಬದುಕ್ತಿರ್ತಾರ. ರಂಗಭೂಮಿ ತನ್ನ ಪ್ರೇಕ್ಷಕರು ಕೊಡ್ತಕ್ಕಂಥ ಚಪ್ಪಾಳೆ ವನಸ್ಮೋರುಗಳಲ್ಲಿ ಮೈಮರೆತು ತನ್ನ ವಯಸ್ಸನ್ನು ಮರೆತಂತಹ ಒಬ್ಬ ಹಿರಿಯ ವ್ಯಕ್ತಿ ಮುಪ್ಪಿನೊಳಗೆ ಹೆಂಡತಿಯನ್ನು ಸಾಕಬೇಕು, ಮಕ್ಕಳನ್ನು ಸಾಕಬೇಕು, ಮನೆತನದ ಪರಿಸ್ಥಿತಿ ಅಷ್ಟಕ್ಕಷ್ಟೇ. ಇಂಥ ಸ್ಥಿತಿ ಒಳಗೆ ಬಂದಂಥ ಅತಿಥಿಗಳಿಗೆ ತಮ್ಮ ಮನೆಯಲ್ಲಿ ಒಂದಿಷ್ಟು ಅಡಿಗೆ ಮಾಡಿ ನೀಡಲಿಕ್ಕೂ ಕೂಡ ಇಲ್ಲದಂಥ ಸ್ಥಿತಿ ಅಲ್ಲದ ಇದು. ಈ ಪರಿಸ್ಥಿತಿ ನೋಡಿ ನನಗೆ ತುಂಬಾ, ಇಂಥ ಅನೇಕ ಕುಟುಂಬಗಳು, ರಂಗಭೂಮಿಯ ಬಣ್ಣದ ಬದುಕೇ ಬೇರೆ, ಆದ್ರೆ ನಿಜವಾದ ಬದುಕೇ ಬೇರೆ. ಈ ಬಣ್ಣದ ಬದುಕಿನಲ್ಲಿ ರಾರಾಜಿಸಿದಂಥ ಅನೇಕ ಜನ ಕಲಾವಿದರು ಬದುಕಿನಲ್ಲಿ ಬಹಳಷ್ಟು
1: ನೋವು
0: ಕಷ್ಟವನ್ನು ಅನುಭವಿಸಿದ್ದನ್ನು ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ. ಅಂಥವರ ಚರಿತ್ರೆಗಳನ್ನು ಕಥೆಗಳನ್ನು ಬರಲಿಕ್ಕೆ ನನಗೆ ಆ ಥರದ ಈ ಕ್ಷೇತ್ರ ಕಾರ್ಯ ಅಧ್ಯಯನ ತುಂಬಾ ಅನುಕೂಲವಾಯಿತು. ಹೀಗೆ ರಂಗಭೂಮಿ ನನ್ನಂತೆ ಇನ್ನೂ ಅನೇಕ ಜನರು ಕೂಡ ಕೆಲಸ ಮಾಡಲಿಕ್ಕೆ ತೆರೆದಿಟ್ಟ ಬಾಗಿಲು, ಅಷ್ಟು ಕೆಲಸ ಇದೆ ಮೇಡಮ್ ಅಲ್ಲಿ. ಕಲೆ ಬಗೆಗಿದೆ, ಕಲಾವಿದರ ಬಗೆಗಿದೆ.
1: ಸರ್, ಈಗ ತಾವು ಈ ಸನ್ನಿವೇಶನ ಹೇಳಿದಾಗ ನನಗೆ ಒಂದು ಮಾತು ಅಂದ್ರೆ, ಇವಾಗ ಈ ರಂಗಭೂಮಿಯನ್ನ ಪ್ರವೃತ್ತಿಯಾಗಿ ಹವ್ಯಾಸವಾಗಿ ತೆಗೆದುಕೊಳ್ಳಬಹುದು ಹೊರತು ಒಂದು ವೃತ್ತಿಯಾಗಿ ತೆಗೆದುಕೊಂಡ್ರೆ ಬಹಳ ಕಷ್ಟ ಅನ್ನುವಂತಹ ಮಾತು, ಅದ್ರ ಬಗ್ಗೆ ತಾವೇನ್ ಹೇಳ್ತೀರ?
0: ಇದು ಒಳ್ಳೆ ಪ್ರಶ್ನೆ ಮೇಡಮ್. ಈ ಪ್ರಯೋಗ ವೃತ್ತಿ ಆಗಿ ತೆಗೆದುಕೊಳ್ಳೋದು ಮತ್ತು ಪ್ರವೃತ್ತಿಯಾಗಿ ಅದನ್ನು ಸ್ವೀಕರಿಸುವುದು, ಇವೆರಡನ್ನು ಸಮೀಕರಿಸುವಂಥದ್ದು ಒಂದು ಮಾರ್ಗ ಇದೆ. ನಮ್ಮ ಮಹಾರಾಷ್ಟ್ರದಲ್ಲಿ ಅರೆವೃತ್ತಿ ರಂಗಭೂಮಿ ಅನ್ನುವಂಥ ಒಂದು ರಂಗಕಲೆ ಅಥವಾ ರಂಗಭೂಮಿಯ ಒಂದು ಪ್ರಯೋಗಗಳು ಪ್ರಾರಂಭ ಆಗಿವೆ ಮೇಡಮ್. ಅಲ್ಲಿ ಸುಮಾರು ದಿನಗಳಾಯಿತು. ಅವರು ತಮ್ಮ ಬಿಡುವಿನ ವೇಳೆಯಲ್ಲಿ ನಾಟಕ ಆಡ್ತಾರೆ, ಉಳಿದ ಹೊತ್ತಿನಲ್ಲಿ ಅವರು ಒಂದು ತಮ್ಮ ಜೀವನಕ್ಕೆ ಯಾವುದಾದ್ರೂ ಒಂದು ವೃತ್ತಿಯನ್ನು ಅವಲಂಬಿಸಿರ್ತಾರೆ. ಆ ವೃತ್ತಿ ಜೀವನದೊಳಗೆ ಸಿಗತಕ್ಕಂಥ 15 ದಿನನೋ ತಿಂಗಳ ಆ ಸಮಯವನ್ನು ರಂಗಭೂಮಿಗಾಗಿ ಉಪಯೋಗ ಮಾಡ್ತಾರೆ. ಈಗ ಪ್ರವೃತ್ತಿ ಮತ್ತು ವೃತ್ತಿಗಳನ್ನು ಸಮನ್ವಯಗೊಳಿಸಿಕೊಂಡು ನಾವು ಕಲೆಯನ್ನು ಬದುಕಿಸಬಹುದು, ನಮ್ಮ ಬದುಕನ್ನು ಚೆನ್ನಾಗಿ ನಡೆಸ್ಕೋಬಹುದು ಅನ್ನುವಂಥ ಒಂದು ಪ್ರಯೋಗ ಮಹಾರಾಷ್ಟ್ರದಲ್ಲಿ ನಡೆದಿದೆ. ನಮ್ಮಲ್ಲಿ ಇನ್ನೂ ಆ ಥರದ ಒಂದು ಪ್ರಯೋಗ, ಆದರೂ ಇತ್ತೀಚಿನ ಈ ರೆಪರ್ಟರಿಗಳಿಂದ ರಂಗಾಯಣ, ನೀನಾಸಂ ಮತ್ತು ಅನೇಕ ಈ ನಮ್ಮ ಶಿವಸಂಚಾರದಂಥ ಶಾಲೆಗಳು, ನಮ್ಮ ಸಾಣೆಹಳ್ಳಿ ಶಾಲೆಗಳು, ಈಗ ಅನೇಕ ಪ್ರತಿ ವರ್ಷವೂ ಕೂಡ ಅನೇಕ ಜನರು ಪದವೀಧರರು ರಂಗಭೂಮಿಯಲ್ಲಿ ಕಲಿತು ಪದವಿ ತೆಗೆದುಕೊಂಡು ಹೊರಗೆ ಬರ್ತಕ್ಕಂಥವ್ರು, ಇವರೆಲ್ಲರಿಗೂ ಕೂಡ ಕೆಲಸಗಳು ಸಿಗ್ತಾ ಇದ್ದ. ಅವರು ಈಗ ಪ್ರಯೋಗ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾರೆ, ಯಾವುದೋ ಒಂದು ಉದ್ಯೋಗದಲ್ಲಿ ಇದ್ದುಕೊಂಡು ಈ ಕಡೆ ರಂಗಭೂಮಿಯ ಕಡೆಗೂ ಆ ರಂಗಭೂಮಿಗಾಗಿ ಒಂದಿಷ್ಟು ದಿನಗಳನ್ನು ಮೀಡ್ತಾ. ಇದು ಒಳ್ಳೆಯ ಒಂದು ಪ್ರಯತ್ನ ಮೇಡಮ್. ಅಂದ್ರೆ ಕಲೆಯೂ ಬದುಕ್ತದೆ, ಕಲಾವಿದನು ಬದುಕ್ತಾನೆ. ಇವು ರಂಗಭೂಮಿಯಲ್ಲಿ ಇದು ಬಹಳ ಮಹತ್ವದ್ದು. ಕಲಾವಿದ ಬದುಕಿದರೆ ಮಾತ್ರ ಕಲೆ ಬದುಕ್ತದೆ. ಕಲಾವಿದನೇ ಕಷ್ಟದಲ್ಲಿದ್ದರೆ, ಕಲಾವಿದನ ನೋವುಗಳು ಹೆಚ್ಚಾದವು ಅಂದರೆ ಕಲೆಗೂ ಕೂಡ ಒಂದು ನೋವು, ಅದಕ್ಕೂ ಕೂಡ ಒಂದು ಸೋಲು ಆಗಲಿ ನಷ್ಟಗಳಾಗಲಿ ಅಲ್ಲಿ ಪ್ರಾರಂಭ ಆಗ್ತವೆ. ಅದಕ್ಕಾಗಿ ಕಲಾವಿದ ಎಷ್ಟು ಆರೋಗ್ಯವಂತನಾಗಿರ್ತಾನೆ, ಆ ಅವನ ನಂಬಿದ ಕಲೆಯೂ ಕೂಡ ಆರೋಗ್ಯಪೂರ್ಣವಾಗಿರಬೇಕಂದ್ರೆ ಇಬ್ಬರೂ ಚೆನ್ನಾಗಿ ಬದುಕಬೇಕು. ಅಂತಹ ಬದುಕು ಒಂದು ಕಾಲದಲ್ಲಿ ಇತ್ತು ಮೇಡಮ್. ರಂಗಭೂಮಿಗೆ ಹೋಗಬಾರ್ದು, ರಂಗಭೂಮಿಯಲ್ಲಿ ಇರುವವರೆಲ್ಲ ಒಳ್ಳೆಯವರಲ್ಲ ಅನ್ನುವಂಥದ್ದು ಒಂದು ಭಾವನೆ ಇತ್ತು. ಆದರೆ ಈಗ ಅಂಥ ವಾತಾವರಣ ಇಲ್ಲ. ಒಂದು ಕಾಲೇಜಿನಲ್ಲಿ ಯಾವ ರೀತಿ ನಾವು ಪದವಿ ಪಡಿತೀವಿ, ಅದೇ ರೀತಿಯಾಗಿ ರಂಗಶಾಲೆಗಳಲ್ಲಿ ಕೂಡ ಹೋಗಿ ನಾವು ಒಳ್ಳೆ ಪದವಿ ಪಡೆದುಕೊಂಡು ಬರಬಹುದು. ಸಮಾಜದಲ್ಲಿ ಒಂದು ತಂಡಕ್ಕೆ ನಾವು ಒಳ್ಳೆಯ ನಾಟಕವನ್ನು ಕೊಡುವುದರ ಮೂಲಕವಾಗಿ ಕೂಡ ನನ್ನ ಬದುಕನ್ನು ಕಟ್ಟಿಕೊಳ್ಳಬಹುದು. ಈಗ ಅನೇಕ ಜನರು ಪೂರ್ಣ ಪ್ರಮಾಣದ ನಿರ್ದೇಶಕರಾದಾರೆ, ಪೂರ್ಣ ಪ್ರಮಾಣದ ಕಲಾವಿದರಾದಾರೆ. ಒಂದು ಸಲ ನೀವು ರಂಗಭೂಮಿ ಮೇಲೆ ಒಳ್ಳೆಯವರು ಅನ್ನುವಂಥದ್ದು ಅಥವಾ ಪ್ರೇಕ್ಷಕರು ಮೆಚ್ಚುಗೆ ಪಡೆಯುವ ರೀತಿಯಲ್ಲಿ ನೀವು ಮಾಡಿದರೆ ನಿಮಗೆ ಅನೇಕ ಅವಕಾಶಗಳು ದೂರದರ್ಶನದಲ್ಲಿ, ಚಲನಚಿತ್ರದಲ್ಲಿ ಅನೇಕ ಅವಕಾಶಗಳು ತೆರೆದುಕೊಳ್ತಾವೆ. ಇವತ್ತು ನಾವು ದೂರದರ್ಶನದಲ್ಲಿ ನೋಡ್ತಕ್ಕಂಥ ಅನೇಕ ಧಾರಾವಾಹಿಗಳ ಕಲಾವಿದರು ರಂಗಭೂಮಿಯ ಮೂಲಕವಾಗಿಯೇ ಬಂದವರು. ಹೀಗಾಗಿ ರಂಗಭೂಮಿ ಪ್ರವೃತ್ತಿನೂ ಆಗಬೇಕು, ವೃತ್ತಿನೂ ಆಗಬೇಕು, ಅವೆರಡನ್ನೂ ಸಮೀಕರಿಸಿಕೊಳ್ಳುವ ಕಲೆನೂ ಕೂಡ ನಮ್ಮ ಕಲಾವಿದರಿಗೆ ಬರಬೇಕು.
1: ಸರ್, ಈಗ ರಂಗಭೂಮಿಯನ್ನು ನಾವು ಒಬ್ಬ ಪ್ರೇಕ್ಷಕರಾಗಿ ನೋಡೋದಕ್ಕೂ, ತಾವೊಬ್ಬ ನಾಟಕಕಾರರಾಗಿ ಅಭಿನಯ ರಂಗಕರ್ಮಿಯಾಗಿ ನೋಡೋದಕ್ಕೂ ಬಹಳ ವ್ಯತ್ಯಾಸ ಇದೆ, ಅದ್ರ ಬಗ್ಗೆ ತಾವೇನು ಹೇಳ್ತೀರ?
0: ಒಳ್ಳೆಯ ವಿಚಾರ ಮೇಡಮ್. ಇಲ್ಲಿ ನಮ್ಮ ಅಭ್ಯಾಸದಲ್ಲಿ ಒಂದು ಶಿಸ್ತನ್ನು ಕಲಿತೀನಿ. ನಾಟಕದ ಕಥೆ ಹೇಗಿರಬೇಕು, ಅದರ ಸಾಹಿತ್ಯ ಹೇಗಿರಬೇಕು, ಅದರ ಸನ್ನಿವೇಶಗಳು ಹೇಗಿರಬೇಕು, ಅದರ ಪಾತ್ರಗಳು ಹೇಗಿರಬೇಕು, ಅದರ ರಸಾನುಭವ ಹೇಗಿರಬೇಕು ಅನ್ನೋದು ನಾವು ಅಧ್ಯಯನದ ವಿಷಯವಾಗಿ ಓದಿರ್ತೀವಿ. ನಮಗೆ ತಾತ್ವಿಕವಾದಂಥ ಕೆಲವು ವಿಚಾರಗಳು ಗೊತ್ತಿರ್ತವೆ. ಸಾಮಾನ್ಯ ಪ್ರೇಕ್ಷಕರು ಆ ಶಾಸ್ತ್ರ ಗೊತ್ತಿಲ್ಲದೆ ಅವರು ಮನರಂಜನೆಯನ್ನು ರಂಜನೆಯನ್ನು ಮಾತ್ರ ಪಡಿತಾರೆ. ಆದರೆ ನಾವು ಇಲ್ಲಿ ಈ ಶಾಸ್ತ್ರೀಯವಾದ ದೃಷ್ಟಿಕೋನವನ್ನು ಕೂಡ ನಮ್ಮೊಳಗೆ ಇರೋದ್ರಿಂದ ನಮಗೆ ಒಂದಿಷ್ಟು ಅದರ ದೌರ್ಬಲ್ಯಗಳಾಗಲಿ, ಅದರ ಒಳ್ಳೆಯ ಗುಣಗಳಾಗಲಿ ನಮಗೆ ಹೇಳಲಿಕ್ಕೆ ಒಂದಿಷ್ಟು ಗೋಚರಿಸ್ತಾವೆ. ಒಂದು ಮಾತನ್ನು ಮೊನ್ನೆನೇ ಒಂದು ಸಂದರ್ಭವನ್ನು ನಿಮ್ಮಿಂದ ಹೇಳಬೇಕು. ಇಲ್ಲಿ ನಮ್ಮ ಕಿತ್ತೂರು ಚೆನ್ನಮ್ಮ ಮೆಗಾ ನಾಟಕ ಧಾರವಾಡದ ರಂಗಾಯಣದವರು ಅನೇಕ ಪ್ರದರ್ಶನಗಳನ್ನು ನೀಡಿದರು. ಸುಮಾರು ರಂಗಾಯಣ ನಿರ್ದೇಶಕರಾದಂಥ ರಮೇಶ್ ಪರಿವಿನಾಯಕರು ಹೇಳುವ ಪ್ರಕಾರ 5 ಲಕ್ಷಕ್ಕೂ ಅನೇಕ ಜನರು ನೋಡಿದ್ದಾರೆ ಮೇಡಮ್. ಅದು ದೊಡ್ಡ ನಾಟಕ, ನೋಡಿದ್ದಾರೆ. ಆದರೆ ಈ 5 ಲಕ್ಷ ಜನ ನೋಡತಕ್ಕಂಥ ಪ್ರೇಕ್ಷಕರು, ಈಗ ಒಬ್ಬ ರಂಗಭೂಮಿಯ ವಿದ್ಯಾರ್ಥಿ, ರಂಗಭೂಮಿಗೆ ಅಭ್ಯಾಸ ಮಾಡಿದಂಥ ವಿದ್ಯಾರ್ಥಿ ಆ ನಾಟಕವನ್ನು ನೋಡಿ ಅದರ ಬಗೆಗೆ ಹೇಳ್ತಕ್ಕಂಥ ಅಥವಾ ಅದರ ಬಗೆಗಿನ ಮೆಚ್ಚುಗೆ ಆಗಿರ್ಬೋದು ಅಥವಾ ಅದರ ಬಗೆಗಿನ ಕೆಲವು
1: ವಿಮರ್ಶಾತ್ಮಕ
0: ದೃಷ್ಟಿಯಿಂದ ಅದನ್ನು ವಿಮರ್ಶೆ ಮಾಡುವುದಲ್ಲ ಇದು. ನಮಗೆ ಈಗ ಅದೇ ನಾಟಕದ ಬಗೆಗೆ ನನ್ನ ದೃಷ್ಟಿಕೋನದಲ್ಲಿ ಈ ನಾಟಕ ಇನ್ನೂ ಯಾವ್ಯಾವ ಅಂಶಗಳಲ್ಲಿ ಅದು ಎದ್ದು ಬರಬಹುದಾಗಿದೆ ಯಾವ ಅಲ್ಲಿ ಒಂದು ಸಂದರ್ಭವನ್ನು ಹೇಳಬೇಕು ನಿಮಗೆ. ಅದು ನನ್ನ ಮನಸ್ಸಿಗೆ ಬಹಳ, ನಾವು ಅದನ್ನು ಹೇಳಿದ್ದೀನಿ. ಮಲ್ಲಸರ್ಜ ದೊರೆ ಆ ಪೇಶ್ವೆಗಳಿಂದ ಬಿಡುಗಡೆಯಾಗಿ ಕಿತ್ತೂರು ಕಡೆ ಬರ್ತಾ ಇರ್ತಾರೆ. ಆ ಪೇಶ್ವೆಗಳ ಸೈನಿಕರೇ ಅವರನ್ನು ಒಂದು ಡೋಲಿಯಲ್ಲಿ ಕೂಡಿಸಿಕೊಂಡು ಈ ಕಡೆ, ಯಾಕಂದ್ರೆ ಟಿ ಬಿ ಆಗಿರ್ತದೆ, ಇನ್ನೇನು ಬದುಕುವುದಿಲ್ಲ ಅನ್ನೋ ಕಾರಣದಿಂದ ಅವರನ್ನು ಮಲಸರ್ಜದವ್ರನ್ನ ಬಿಟ್ಟಿರ್ತಾರೆ. ಈ ಕಡೆ ಕಿತ್ತೂರು ಸಂಸ್ಥಾನಕ್ಕೂ ಕೂಡ ಸುದ್ದಿ ಬರ್ತದೆ, ಪೇಶ್ವೆಗಳ ಬಿಡುಗಡೆ ಮಾಡಿದ್ದಾರೆ, ಮಲಸರ್ಜದ ಬರ್ತಾ ಇದ್ದಾರೆ ನಮ್ಮ ಅರಮನೆಗೆ. ಅವರು ಬೀಳ್ಕೊ ಎದುರುಗೊಳ್ಳುವ ಸಲುವಾಗಿ ಅವರು ಬರ್ತಾರೆ. ಇದು ಅರ್ಭಾವಿ ಹತ್ರ ಅವರು ಒಂದಕ್ಕೊಬ್ಬರು ಭೇಟಿ ಆಗ್ತಾರೆ. ಆ ದೃಶ್ಯ ನೀವು ನಾಟಕದಲ್ಲಿ ನಾಟಕ ನೋಡಿದ್ರೆ ಗೊತ್ತಾಗ್ತಿತ್ತು. ಅಲ್ಲಿ ಡೋಲಿಯಲ್ಲಿ ಕೂತಂಥ ಮಲ್ಲಸರ್ಜ ದೊರೆ ಹೇಗೆ ಅಂದರೆ, ಒಬ್ಬ ಈ ಡೋಲಿಯಲ್ಲಿ ಹಿಂಗೆ ಒಂದು ಪದ್ಮಾಸನದಲ್ಲಿ ಕೂತ ರೀತಿ ಒಳಗೇ ನೀಟಾಗಿ ಕೂತ್ಕೊಂಡು ಬರ್ತಾ ಇರ್ತಾನೆ. ಆದರೆ ಆ ಪಾತ್ರ ಇನ್ನೇನು ಬದುಕುವುದಿಲ್ಲ, ಹಾಸಿಗೆ ಮೇಲೆ ಮಲಗಿಕೊಂಡೇ ಇರ್ತಾನೆ. ಅಂಥ ಮಲ್ಲಸರ್ಜನನ್ನು ಬಿಡುಗಡೆ ಮಾಡಿರತಕ್ಕಂಥವ್ರು ಪೇಶ್ವೆಗಳು. ಅವನು ಹೇಗೆ ಬರಬೇಕು ಅದನ್ನು ನೋಡಿ ಜನ ಅದರ ಔಚಿತ್ಯ ಅನೌಚಿತ್ಯದ ಬಗ್ಗೆ ವಿಚಾರ ಮಾಡಿ. ಆದರೆ ನಮಗೆ ಇದು ಔಚಿತ್ಯ. ಒಂದು ಡೋಲಿಯಿಂದ ಪುಣೆಯಿಂದ ಇಲ್ಲಿಯ ತನಕ ಬರುವಾಗ ಅವರು ಮಲ್ಕೊಂಡೆ ಬಂದಿರ್ತಾರೋ, ಏನು ಕೂತ್ಕೊಂಡೆ ಬಂದರೋ ಅನ್ನುವಂಥ ಪ್ರಶ್ನೆ ಬರ್ತದೆ ನನಗೆ. ಒಂದು ಡೋಲಿಯಲ್ಲಿ ಅವ ಮಲಗಿಕೊಂಡು ಬರ್ತಾನೆ, ಯಾಕೆ ಮಾತಾಡುವುದಕ್ಕೂ ಆಸಕ್ತಿ ಇರಲ್ಲ. ಯಾಕಂದ್ರೆ ಚರಿತ್ರೆ ಓದಿದಾಗ ಚರಿತ್ರೆಯಲ್ಲಿ ಈ ವಿಷಯ ಬರ್ತದೆ. ಚರಿತ್ರೆಯಲ್ಲಿ ನೋಡಿದಾಗ ಇಂಥ ಜರ್ಜರಿತವಾಗಿರ್ತಕ್ಕಂಥ ದೇಹದ ಒಬ್ಬ ಮಲ್ಲಸರ್ಜ ದೊರೆ ಇಲ್ಲಿ ಕೂತ್ಕೊಂಡೇ ಬರುವುದು, ಇದು ಹೇಗೆ ಸಾಧ್ಯ, ಇದು ಉಚಿತೇನು, ಮತ್ತು ನೋಡೋದಕ್ಕೂ ಕೂಡ ಅದು ಅಷ್ಟು ಆ ರಸಾಭಾಸ ಆಗ್ತದೆ. ಆ ಕಾರಣಕ್ಕಾಗಿ ಅವನು ಮಲಗಿಕೊಂಡು ಬರ್ತಾನೆ. ಇಲ್ಲಿ ಅರಬಾವಿ ಹತ್ರ ಬಂದಾಗ ಆ ಡೋಲಿಯ ಪರದೆಯನ್ನು ತೆಗೆದು ನೋಡಿದಾಗ ಅವನು ಮಾತನಾಡ ಬರೇ ನೋಡ್ತಾನೆ ಅಷ್ಟೇ, ಇದು ಚರಿತ್ರೆ. ಈ ದೃಶ್ಯ ಕಟ್ಟಿ ನೋಡುವಾಗ ಕೂತ್ಕೊಂಡೇ ಬಂದ, ಮಾತಾಡದ, ಅಲ್ಲೇ ಹೊರಳಾಡ್ತಿದ್ದ ಅನ್ನುವಂಥದ್ದು, ಇದು ಪ್ರೇಕ್ಷಕರಿಗೆ ತೋರಿಸುವಾಗ ಇನ್ನಷ್ಟು ಔಚಿತ್ಯ ಪ್ರಜ್ಞೆಯನ್ನು ಕಾಯ್ಕೊಂಡಿದ್ರೆ ಅವನು ಮಲಗಿಕೊಂಡೇ ಬರುವುದು, ಪರದೆ ಸರಿಸಿದಾಗ ಅವನು ಕಾಣಿಸಿಕೊಳ್ಳೋದು, ಆ ಮಲ್ಲಮ್ಮ, ಆ ರುದ್ರಮ್ಮ ಅವನನ್ನು ನೋಡುವುದು, ಹಾಗೆ ನೋಡುವ ದೃಶ್ಯದಲ್ಲಿಯ ಆ ಸೂಕ್ಷ್ಮತೆಗಳದ. ಅವರು ಎಷ್ಟೊತ್ತು ಮಾತಾಡ್ತಾರೋ ಗೊತ್ತಿಲ್ಲ, ಯಾಕಂದ್ರೆ ಅವ್ರು ಬಿಡುಗಡೆಯಾಗುವಾಗೇನೆ ಬಹಳ ಒಂದು ಆ ರೋಗದಿಂದ ಬಳಲಿ ಹೋಗಿರ್ತಾರೆ. ಅಂಥವ್ರನ್ನು ನಾವು ಯಾವ ರೀತಿ ಈ ಬರ್ತಾರೆ ಡೋಲಿಯಲ್ಲಿ, ಇದು ಕೂಡ ಈ ಔಚಿತ್ಯ ಪ್ರಜ್ಞೆ, ಇದೆಲ್ಲ ಅಧ್ಯಯನದಿಂದ. ಚರಿತ್ರೆನೂ ಗೊತ್ತಿದ್ದಿರಬೇಕು, ಆ ಚರಿತ್ರೆಯನ್ನು ದೃಶ್ಯ ರೂಪಕ್ಕೆ ತರುವಾಗ ಏನು ಕೆಲವು ಸೂಕ್ಷ್ಮಗಳನ್ನು ನಾವು ನಿಭಾಯಿಸಬೇಕು, ನಿರ್ದೇಶಕರಾದವರು ಇದನ್ನು ನೋಡಿದಾಗ ಈ ಥರದ ಕೆಲವು ಗೊಂದಲಗಳು. ನೀವು ಅಧ್ಯಯನ ಮಾಡಿದವರಿಗೆ ಒಂದು ಕೃತಿ ಕೊಡುವ ಸುಖ ಸಂತೋಷ ಬೇರೆ, ಸಾಮಾನ್ಯವಾದ ಪ್ರೇಕ್ಷಕರಿಗೆ ಕೊಡ್ತಕ್ಕಂಥ ಸುಖ ಸಂತೋಷ ಬೇರೆ.
1: ಸ್ನೇಹಿತರೆ, ಡಾಕ್ಟರ್ ರಾಮಕೃಷ್ಣ ಮರಾಠಿಯವರೊಂದಿಗಿನ ಮಾತುಕತೆಯ ಮುಂದುವರಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.

0: ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣುಧ್ವನಿ 90.4 FM ಗೆ ಶುಭವಾಗ್ಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ ನಮಸ್ಕಾರಗಳು.
1: ನೆನಪುಗಳ ಮಾತು ಮಧುರ.
2: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 24 86 286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ, ಇದು 90.4 FM KLE ಕನಸು. ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇವತ್ತಿನ ಈ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಡಾಕ್ಟರ್ ಶಬರಿ ಗಿರೀಶನ್ ಅವರು. ಮೂರ್ಛೆ ರೋಗ ಮತ್ತು ಕ್ರಿಯಾತ್ಮಕ ನರರೋಗ ಚಿಕಿತ್ಸಕರು, ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆ ಬೆಂಗಳೂರಿನಿಂದ ಆಗಮಿಸಿದ್ದಾರೆ. ಡಾಕ್ಟರ್ ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಆ್ಯಂಡ್ ನಮಸ್ಕಾರ.
1: ನಮಸ್ಕಾರ.
0: ಕಾರ್ಯಕ್ರಮದಲ್ಲಿ ನಾನು ಇವತ್ತು ಎಪಿಲೆಪ್ಸಿ, ಮೂರ್ಛೆ ರೋಗ, ಇದರ ಬಗ್ಗೆ ಮಾತನಾಡೋಣ. ಸೊ ಮೂರ್ಛೆ ರೋಗ ಎಂದರೇನು, ಅದರ ಬಗ್ಗೆ?
1: ಇದೊಂದು ಒಳ್ಳೆಯ ಒಂದು ಕಾರ್ಯಕ್ರಮ, ಯಾಕಂದರೆ ಈ ಒಂದು ರೋಗದ ಮೇಲೆ ಸಾಕಷ್ಟು ತಪ್ಪಾಡ್ತಾ ಅಂದರೆ ಮಿತ್ಸ್ ಆ್ಯಂಡ್ ಯುನೋ ಸಾಕಷ್ಟು ಡಿಸ್ಬಿಲೀವ್ಸ್ ಆ್ಯಂಡ್ ರಾಂಗ್ ಬಿಲೀವ್ಸ್ ಆರ್ ಸರೌಂಡಿಂಗ್ ಆ್ಯಂಡ್ ಈ ಥರ ಒಂದು ಕಾರ್ಯಕ್ರಮ ಜನಗಳಿಗೆ ತುಂಬ ಅಗತ್ಯ. ಯಾಕಂದರೆ ಅದ್ರ ಬಗ್ಗೆ ತಿಳುವಳಿಕೆ ಎಲ್ರಿಗೂ ಅಗತ್ಯ, ತುಂಬ ಅಗತ್ಯ. ಸೊ ಆಮೇಲೆ ಇದ್ರ ಸುತ್ತಮುತ್ತ ಇರೋ ಒಂದು ಸ್ಟಿಗ್ಮಾ ಸೊಸೈಟಿಯಲ್ಲಿ, ಹೇಗೆ ಪೇಷಂಟ್ಸ್ ಐಸೋಲೇಟ್ ಆಗ್ತಾರೆ. ಸೊ ಆ ಥರ ಪೇಷಂಟ್ಸ್ ಐಸೋಲೇಟ್ ಆಗದಿರೋದಕ್ಕೆ ಜನಗಳು ತುಂಬ ಬೇಕಾದ ಈ ಥರ ಕಾರ್ಯಕ್ರಮ ತಿಳುವಳಿಕೆ ನಾವು ಸ್ಪ್ರೆಡ್ ಮಾಡಬೇಕು. ಸೊ ನನ್ನ ಒಂದು ವಿನಂತಿ, ಇದು ಯಾರು ಕೇಳಿಸ್ಕೊಳ್ತಾರೋ ಇದನ್ನು ನೀವು ಸ್ಪ್ರೆಡ್ ಮಾಡಬೇಕು. ಆದಷ್ಟು ಈ ತಿಳುವಳಿಕೆನ ಈ ಪ್ರೋಗ್ರಾಮ್ ಮಿಸ್ ಮಾಡಿಕೊಂಡವ್ರಿಗೆ ನೀವು ತಲುಪಿಸ್ಬೇಕು. ಸೊ ಆ ಒಂದು ಇಂಟ್ರೊಡಕ್ಷನಿಂದ ಐ ಕ್ಯಾನ್ ಸೇ ಮೂರ್ಛೆ ರೋಗ ಅನ್ನೋದು ಒಂದು ಸಿಂಪ್ಟಮ್, ಸೀಜರ್ ಈಸ್ ಅ ಸಿಂಪ್ಟಮ್. ಅದು ರೋಗ ಅನ್ನೋದಾದರೆ ಅದಕ್ಕೆ ಒಂದು ಪದ ಬೇರೆಯೇ ಇದೆ, ಎಪಿಲೆಪ್ಸಿ. ಸೊ ಇವೆರಡನ್ನ ನಾವು ವಿಂಗಡಿಸೋದು ತುಂಬ ಮುಖ್ಯ. ಯಾಕಂತಂದರೆ ಮೂರ್ಛೆ ರೋಗ, ಈಗ ಮೂರ್ಛೆ ಬೀಳೋದು ಅಂತ ಹೇಳ್ತೀವಿ, ಅದು ಕೈ ಕಾಲು ಅದ್ರ ಬಿಟ್ಟು ಜ್ಞಾನ ತಪ್ಪಿ ಬೀಳ್ತಾರೆ ಕೆಳಗಡೆಗೆ. ಅದು ಬಿದ್ದಿದ್ದ ಕೂಡಲೇ ಅವರಿಗೆ ಆ ರೋಗ ಇದೆ ಅನ್ನೋ ಒಂದು ನಾವು ಮುದ್ರೆಯನ್ನು ಹಾಕಬಾರ್ದು. ಅದು ತುಂಬ ಅಗತ್ಯ, ಯಾಕಂದರೆ ಅದಕ್ಕಾದಂಥ ಒಂದು ಕಾರಣಗಳಿರುತ್ತೆ. ಈಗ ಕೆಲವರು ಬ್ರೇಕ್ಫಾಸ್ಟ್ ಮಾಡಲಿಲ್ಲ, ತುಂಬ ಸ್ಟ್ರೆಸ್ಡ್ ಔಟ್ ಆಗಿರ್ತಾರೆ, ಗ್ಲೂಕೋಸ್ ಲೆವೆಲ್ ನಮ್ಮ ಬಾಡೀಲಿ ಸಡನ್ ಆಗಿ ಡಿಪ್ ಆಗುತ್ತೆ. ಆ ಥರ ಒಂದು ಸಿಚುವೇಷನ್ಸಲ್ಲಿ ಸಾಧಾರಣವಾಗಿ ಯಾರಿಗೆ ಬೇಕಾದರೂ ಆ ಒಂದು ಮೂರ್ಛೆ ಹೋಗೋ ಒಂದು ಅವಕಾಶ ಇದೆ. ಆದರೆ ಇದೊಂದು ಹೈಪೋಗ್ಲೈಸೀಮಿಯಾ, ಇಟ್ ಇಸ್ ಜಸ್ಟ್ ಒನ್ ಆಫ್ ದಿ ರೀಸನ್. ಆ ಥರ ಸಾಕಷ್ಟು ಕಾರಣಗಳಿದೆ. ಸೊ ನಾವು ನಮ್ಮ ದೇಹದಲ್ಲಿ ಉಪ್ಪಿನಾಂಶ ಏರ್ಪೇರಾದರೆ ಅದು ಒಂದು ಕಾರಣ ಆಗಿರುತ್ತೆ. ಸೊ ಈ ಥರ ಹಲವಾರು ಕಾರಣಗಳಿಂದ ಒಬ್ಬರು ಮೂರ್ಛೆ ಹೋಗ್ಬೋದು. ಆದರೆ ಮೂರ್ಛೆ ಹೋಗಿದ ಕೂಡಲೇ ಅವರಿಗೆ ಮೂರ್ಛೆ ರೋಗ ಇದೆ ಅನ್ನೋ ಒಂದು ಮುದ್ರೆ ನಾವು ಹಾಕೋದು ಬದಲು ಒಬ್ಬ ವೈದ್ಯರನ್ನ ನಾವು ಕನ್ಸಲ್ಟ್ ಮಾಡಿ ಅದ್ರ ಬೇಕಾಗಿರೋ ಡೀಟೇಲ್ ಎವ್ಯಾಲ್ಯೂಯೇಷನ್ ಮಾಡೋದು ತುಂಬ ಅಗತ್ಯ. ಯಾಕಂದರೆ ಅದು ಮೂರ್ಛೆ ರೋಗನೂ ಆಗಿರಬಹುದು, ಹಾಗಾಗಿದ್ದರೆ ಅದರ ಟ್ರೀಟ್ಮೆಂಟ್ ವಿಧಾನವೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಫಸ್ಟ್ ಟೈಮ್ ನಿಮಗೆ ಒಂದು ಮೂರ್ಛೆ ತಪ್ಪೋದಾದರೆ ಅದು ನಿಮ್ಮ ಹತ್ತಿರದಲ್ಲಿರೋ ಫ್ಯಾಮಿಲಿ ಫಿಸಿಷಿಯನ್ ಆಗಲಿ ಫಿಸಿಷಿಯನ್ಸ್ಗೆ ಆಗಲಿ ನೀವು ಕನ್ಸಲ್ಟ್ ಮಾಡಲೇಬೇಕು. ಅದನ್ನು ನಾವು ಇಗ್ನೋರ್ ಅಂತೂ ಮಾಡಲೇಬಾರ್ದು. ನಿರ್ಲಕ್ಷ್ಯ ಮಾಡಿ ಅದು ಬಹುಶಃ ಮೂರ್ಛೆ ರೋಗ ಆಗಿದ್ದರೆ ಮತ್ತೆ ಪದೇ ಪದೇ ಕಾಣಿಸ್ಕೊಳ್ಳೋ ಒಂದು ಚಾನ್ಸಸ್ ಇರುತ್ತೆ, ಅದನ್ನು ನೀವು ಸರಿಪಡಿಸ್ಕೊಬೇಕಾಗತ್ತೆ. ಸೊ ಅದು ಮೂರ್ಛೆ ಹೋಗೋದ್ರ ಬಗ್ಗೆ ಇರೋ ವಿಷಯ. ಈಗ ಮೂರ್ಛೆ ರೋಗ ಅನ್ನೋ ಒಂದು ವಿಷಯ ಹೇಳಬೇಕಾದ್ರೆ ಯಾವುದೇ ಕಾರಣ ಇಲ್ಲದೇನೆ ಯಾವಾಗಲಾದರೂ ಒಂದು ಆಕಸ್ಮಿಕವಾಗಿ ಒಂದು ಮೂರ್ಛೆ ಹೋಗೋದಾದರೆ ಅದು ಮೂರ್ಛೆ ರೋಗ ಅಂತ ಹೇಳ್ತೀವಿ. ಬೈ ಡೆಫಿನೇಷನ್ 2 or 3 ಎಪಿಸೋಡ್ಸ್ ಆಫ್ ಅನ್ಪ್ರೋವೋಕ್ಡ್ ಸೀಜರ್ಸ್. ಅನ್ಪ್ರೋವೋಕ್ಡ್ ವರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಅಲ್ಲಿ ಯಾವುದೇ ರೀತಿ ಕಾರಣ ಇಲ್ಲ. ಅಂದರೆ ಈಗ ಒಬ್ಬರು ಬ್ರೇಕ್ಫಾಸ್ಟ್ ಮಾಡಿರ್ಬೋದು, ಅದರಿಂದ ಲೈಕ್ ಟೋಟ್ಲಿ ಹೆಲ್ದಿ ಅದರ್ವೈಸ್. ಸೊ ಅಲ್ಲಿ ತನಕ ಅವ್ರಿಗೇನು ತೊಂದರೆ ಇದ್ದಿರಲ್ಲ. ಬಟ್ ಒಂದು ದಿನ ಕಾಣಿಸ್ಕೊಳ್ಳುತ್ತೆ, ಮೂರ್ಛೆ ಹೋಗ್ತಾರೆ, ಕೈ ಕಾಲು ಆದರೂ ಅದು ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವು ಮೂರ್ಛೆ ರೋಗ ಅಂತ ಹೇಳಬಹುದು. ಆದರೂ ಸಹ ಹಲವಾರು ಇನ್ವೆಸ್ಟಿಗೇಷನ್ಸ್ ಕನ್ಸಲ್ಟೇಷನ್ಸ್ ಎಲ್ಲ ಮಾಡಿದ ಮೇಲೆ ವೈದ್ಯರ ಒಂದು ಒಪಿನಿಯನ್ ಆದಮೇಲೆ ನಾವು ಮೂರ್ಛೆ ರೋಗ ಅನ್ನೋ ಒಂದು ಮುದ್ರೆ ನಾವು ಹೇಳಬೇಕಾಗುತ್ತೆ.
0: ಅದ್ಭುತವಾಗಿ ವಿವರವಾಗಿ ಹೇಳಿದ್ರಿ, ಬಹಳ ಮುಖ್ಯವಾದ ಪಾಯಿಂಟ್ಸ್ಗಳನ್ನು. ಆ್ಯಂಡ್ ಆ ಒಂದು ಕೊನೆ ಮೂರ್ಛೆ ರೋಗವೇ ಇದೆ ಅನ್ನೋದು

0: ಒಂದು ಚಿತ್ರ ದೃಶ್ಯ, ಅದು ಯಾರಿಗೂ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗದಿರೋ ಒಂದು ದೃಶ್ಯ. ಸೊ ಮೂರ್ಛೆ ಹೋಗುವಾಗ ಅವ್ರ ಜೊತೆ ಕೈಕಾಲು ಅದಿರುತ್ತೆ, ಬಾಯಿಂದ ಜೊಲ್ ಸುರಿಯುತ್ತೆ, ಅವ್ರನ್ನ ತುಟಿ ಕಚ್ಕೊಳ್ತಾರೆ, ನಾಲ್ಗೆ ಕಚ್ಕೋಬಹುದು. ಈ ತರ ಹಲವಾರು ಲಕ್ಷಣಗಳಿದ್ರೆ ನಿಮಗೆ ತುಂಬಾ ಸುಲಭವಾಗಿ ಹೇಳ್ಬೋದು ಇದು ಮೂರ್ಛೆ ರೋಗದ ಒಂದು ಲಕ್ಷಣ ಇರಬಹುದು ಅಂತ. ಬಟ್ ನಾನೀಗ ಹೇಳಬೇಕಾಗಿರೋದು ಏನಂತ ಹೇಳಿದ್ರೆ, ಅದಲ್ಲದೇನೆ ಸಾಕಷ್ಟು ರೀತಿ ಲಕ್ಷಣಗಳು ಮೂರ್ಛೆ ರೋಗದಿಂದ ಬರಬಹುದು. ಅದನ್ನು ನಾವು ಗುರುತಿಡಿದು ಅದನ್ನು ನಾವು ರೆಫರ್ ಮಾಡೋದು ತುಂಬ ಅಗತ್ಯ. ಸೊ ಫಾರ್ ಎಕ್ಸಾಂಪಲ್, ಈಗ ಒಬ್ಬರು ಏನೂ ಕಾರಣವಿಲ್ಲದೇ ನೋಡ್ತಿರ್ತಾರೆ, ಅಂದರೆ ಒಂದು ಕಡೆ ಸುಮ್ಮನೆ ಗಮನ ಹರಿಸ್ತಿರ್ತಾರೆ, ಕಣ್ಣು ಓಪನ್ ಆಗಿರುತ್ತೆ. ಸೊ ಇಟ್ಸ್ ಕಾಲ್ಡ್ ಸ್ಟೇರಿಂಗ್ ಸ್ಪೆಲ್ಸ್, ಬ್ಲ್ಯಾಂಕ್ ಸ್ಟೇರಿಂಗ್. ಸೊ ಒಂದು ಕಡೆ ಸುಮ್ಮನೆ ಗಮನ ಅಂದರೆ ನಾವು ಏನು ಅವ್ರನ್ನ ಮಾತಾಡ್ಸಕ್ಕೆ ಟ್ರೈ ಮಾಡಿದ್ರು ಅವ್ರು ಏನು ರೆಸ್ಪಾಂಡ್ ಮಾಡೋದಿಲ್ಲ. ಸೊ ದಿಸ್ ಅನ್ರೆಸ್ಪಾನ್ಸಿವ್ನೆಸ್ ಆರ್ ಬ್ಲ್ಯಾಂಕ್ ಸ್ಟೇರಿಂಗ್ ಆ್ಯಂಡ್ ಯುನೋ ಬಿಹೇವಿಯರ್ ಅರೆಸ್ಟ್, ದಟ್ ಈಸ್ ದಿ ಕರೆಕ್ಟ್ ಟರ್ಮ್ ಐ ವುಡ್ ವಾಂಟ್ ಟು ಯೂಸ್. ಅಂದರೆ ಏನೋ ಒಂದು ಮಾಡ್ತಿರ್ತಾರೆ, ಸಡನ್ನಾಗಿ ನಿಲ್ಲಿಸ್ತಾರೆ, ಅವ್ರೇನು ಮಾತಾಡೋದಿಲ್ಲ. ಅದು ಸಹ ಇದು ಈ ಒಂದು ಮೂರ್ಛೆ ರೋಗದ ಲಕ್ಷಣ. ಮತ್ತೊಂದು ರೀತಿಯ ಲಕ್ಷಣ ಅಂದರೆ ಕೈಕಾಲಲ್ಲಿ ಒಂದು ಅಸಾಧಾರಣವಾಗಿ ಒಂದು ಸೆನ್ಸೇಷನ್ ಫೀಲ್ ಆಗುತ್ತೆ. ಒಂದು ಕೈಯಲ್ಲಿ ಶುರುವಾಗುತ್ತೆ, ಅದು ಸ್ಪ್ರೆಡ್ ಆಗುತ್ತೆ ಕಾಲಿಗೆ. ಆ ಥರ ಎಪಿಸೋಡ್ಸ್ ರಿಪೀಟೆಡ್ ಆಗಿ ಕಾಣಿಸ್ಕೊಳ್ಳುತ್ತೆ, ಅದು ಸಹ ಮೂರ್ಛೆ ರೋಗ ಲಕ್ಷಣ. ಸೊ ಈಗ ಮೂರ್ಛೆ ರೋಗ ಅಂದಿದ ಕೂಡಲೇ ಮೂರ್ಛೆ ಹೋಗಲೇಬೇಕು ಅನ್ನೋದೊಂದು ಗ್ಯಾರಂಟಿ ಅಲ್ಲ. ಸೊ ಈವನ್ ವಿತೌಟ್ ಲೂಸಿಂಗ್ ಕಾನ್ಷಿಯಸ್ನೆಸ್ ದೇರ್ ಆರ್ ಸಚ್ ಸಿಂಪಲ್ ಪಾರ್ಷಿಯಲ್ ಎಪಿಸೋಡ್ಸ್. ಆದರೆ ಒಂದು ಕಡೆ ಕೈಕಾಲು ವೀಕ್ ಆಗ್ಬೋದಾಗಲಿ, ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ, ಇಲ್ಲ ಸೆನ್ಸರಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ, ಹೋಟೆಲ್ ಏನೋ ತೊಳಸ್ತಾ ಥರ ಆಗುತ್ತೆ, ಆ ಬಿಹೇವಿಯರ್ ಅರೆಸ್ಟ್ ಆಗುತ್ತೆ, ದೆನ್ ದೇ ವಿಲ್ ಬಿ ಫೈನ್, ಟೋಟ್ಲಿ ಫೈನ್. ಸ್ಪೀಚ್ ಕರೆಕ್ಟ್ ಮಾತಾಡ್ತಿರ್ತಾರೆ, ಕರೆಕ್ಟ್ ಸ್ಪೀಚ್ ಅರೆಸ್ಟ್ ಆಗುತ್ತೆ. ಸೊ ಆಲ್ ದೀಸ್ ಆರ್ ಕನ್ಸಿಡರ್ಡ್ ಆಸ್ ಸಿಂಪ್ಟಮ್ಸ್ ಫಾರ್ ಎಪಿಲೆಪ್ಸಿ. ಸೊ ಮೂರ್ಛೆ ರೋಗ ನಾವು ಇಂಗ್ಲೀಷಲ್ಲಿ ಹೇಳೋದು ಎಪಿಲೆಪ್ಸಿ ಅನ್ನೋ ಒಂದು ಪದ ಬರುತ್ತೆ. ನಾನು ಅದನ್ನೇ ಹೇಳಿದ್ದು, ಮೂರ್ಛೆ ಹೋಗೋದು ಒಂದು ಸಿಂಪ್ಟಮ್ ಆಗಿರ್ಬೋದು, ಬಟ್ ಅದೇನೋ ಕಾರಣದಿಲ್ಲದೇ ಪದೇ ಪದೇ ಕಾಣಿಸ್ಕೊಳ್ಳೋಂಗಿದ್ರೆ ದ್ಯಾಟ್ ಕುಡ್ ಬಿ ಎಪಿಲೆಪ್ಸಿ. ಆ್ಯಂಡ್ ಎಪಿಲೆಪ್ಸಿಗೆ ಈ ಥರ ಹಲವಾರು ಒಂದು ರೀತಿಯ ಮ್ಯಾನಿಫೆಸ್ಟೇಷನ್ ಬರುತ್ತೆ, ಹಲವಾರು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಸೊ ಇದು ನಾವು ರೋಗ ಲಕ್ಷಣ ಬಗ್ಗೆ ಇರೋ ಚರ್ಚೆ. ಅದೇ ರೀತಿ ಮತ್ತೊಂದು ಪ್ರಶ್ನೆಯ ಭಾಗ ಅಂದರೆ ಅದರ ಕಾರಣಗಳು. ಸೊ ಕಾರಣಗಳು ಸಹ ಹಲವಾರು ಕಾರಣಗಳಿದೆ. ಮೋರ್ ಕಾಮನ್ಲಿ ಬ್ರೈನ್ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್. ಸೊ ಬ್ರೈನ್ ಗ್ರೋತ್ ಆಗ್ತಿದ್ದಾಗೇನೆ ಎಲ್ಲೋ ಒಂದು ಕಡೆ ಫೋಕಲ್ ವೈರಿಂಗ್ ಅಬ್ನಾರ್ಮ್ಯಾಲಿಟೀಸ್. ಸೊ ದಟ್ ವಿಲ್ ಬಿ ಡೆವಲಪ್ಮೆಂಟಲ್ ಅನಾಮಲೀಸ್. ಕ್ಲಾಸಿಕಲ್ ಎಕ್ಸಾಂಪಲ್ ವಿಲ್ ಬಿ ಕಾರ್ಟಿಕಲ್ ಡಿಸ್ಪ್ಲೇಸಿಯಾಸ್ ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮಿನಾಲಜೀಸಲ್ಲಿ. ಅದು ಚಿಕ್ಕಂದಲ್ಲೇ ಕಾಣಿಸ್ಕೊಳ್ಳುತ್ತೆ, ವಿತಿನ್ ಲೈಕ್ ಚೈಲ್ಡ್ ವಿಲ್ ಬಿ 10 ಇಯರ್ ಓಲ್ಡ್ 11 ಇಯರ್ ಓಲ್ಡ್, ಯೂಶ್ವಲಿ ಸೆಕೆಂಡ್ ಡೆಕೇಡ್ ಆಫ್ ಲೈಫ್. ಆ ಥರ ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಇಲ್ಲ ಕೆಲವರಿಗೆ ಹುಟ್ಟಿದಾಗ ಡೆಲಿವರಿ ಟೈಮಲ್ಲಿ ಆಸ್ಫಿಕ್ಸಿಯೇಷನ್, ಅಂದರೆ ಕರಳು ಸುತ್ತಕೊಂಡು ಅವರಿಗೆ ಹಳೋದ್ರಲ್ಲಿ ಲೇಟ್ ಆಗಿರುತ್ತೆ, ಅವ್ರ ಡೆಲಿವರಿಲಿ ಪ್ರಾಬ್ಲಮ್ಸ್ ಆಗಿರುತ್ತೆ. ಆ ಥರ ಮಕ್ಕಳಿಗೆ ಸ್ಟ್ರೋಕ್ ಆಗಿರುತ್ತೆ ಬ್ರೈನಲ್ಲಿ, ಪೆರಿನೇಟಲ್ ಇನ್ಫಾರ್ಕ್ಟ್ ಅಂತ ಹೇಳ್ತೀವಿ. ಸೊ ಆ ಡೆಲಿವರಿ ರಿಲೇಟೆಡ್ ಪ್ರಾಬ್ಲಮ್ಸಲ್ಲಿ ಚಿಕ್ಕಂದಲ್ಲಿ ಅವರಿಗೆ ಕೆಲವರಿಗೆ ಸೀಜರ್ ಸ್ಟಾರ್ಟ್ ಆಗಿರುತ್ತೆ, ಅದೊಂದು ಕಾರಣ ಆಗಿರುತ್ತೆ. ಮತ್ತೊಂದು ರೀತಿಯ ಕಾರಣ ಅಂದರೆ ಕಾಮನ್ಲಿ ಹೆಡ್ ಇಂಜುರೀಸ್ ಆಗಿರುತ್ತೆ, ತಲೆಗೆ ಪೆಟ್ಟು ಬಿದ್ದು ಮೆದುಳಲ್ಲಿ ಒಂದು ಗಾಯ ಸ್ಕಾರಿಂಗ್ ಉಂಟಾಗಿರುತ್ತೆ. ಅದು ಹೆಡ್ ಇಂಜುರಿ ಆಗಿ ಕೆಲವು ವರ್ಷಗಳಲ್ಲಿ ಆವಾಗ ಸ್ವಲ್ಪ ಕಾಣಿಸ್ಕೊಂಡಿರುತ್ತೆ, ಬಟ್ ಅದು ಲೇಟರ್ ಇಟ್ ಕ್ಯಾನ್ ಗೆಟ್ ಕನ್ವರ್ಟ್ ಟು ಎಪಿಲೆಪ್ಸಿ, ಅ ಫುಲ್ ಬ್ಲೋನ್ ಎಪಿಲೆಪ್ಸಿ. ಸೊ ದ್ಯಾಟ್ ಈಸ್ ಅಗೇನ್ ಅ ವೆರಿ ಕಾಮನ್ ಕಾಸ್. ಅದರ್ ದನ್ ದಿಸ್ ದೇರ್ ಆರ್ ಮೆನಿ ಜೆನೆಟಿಕ್ ಕಾಸಸ್. ನಮ್ಮ ತಂದೆ ತಾಯಿ ಫ್ಯಾಮಿಲಿಯಲ್ಲಿ ರನ್ ಆಗುವಂಥ ಕೆಲವು ಎಪಿಲೆಪ್ಸಿ, ಜೆನೆಟಿಕಲಿ ಆಲ್ಸೋ ದೇರ್ ಆರ್ ಮೆನಿ ಟೈಪ್ ಆಫ್ ಎಪಿಲೆಪ್ಸೀಸ್. ದೆನ್ ದೇರ್ ಆರ್ ಮೆಟಬಾಲಿಕ್ ಕಾಸಸ್, ಅಂದರೆ ನಮ್ಮ ಒಂದು ದೇಹದ ಮೆಟಬಾಲಿಸಮ್, ಅಂದರೆ ಸ್ಟ್ರಕ್ಚರಲಿ, ಬ್ರೈನ್ ಸ್ಟ್ರಕ್ಚರಲಿ ಏನೂ ತೊಂದರೆ ಇರೋದಿಲ್ಲ, ಬಟ್ ಮೆಟಬಾಲಿಕ್ ಕಾಸಸ್ ಅದರಿಂದನೂ ಬರಬಹುದು ಎಪಿಲೆಪ್ಸಿ. ಸೊ ಈ ರೀತಿ ಹಲವಾರು ಕಾರಣಗಳಿದೆ. ಇದರಲ್ಲಿ ಮೆಡಿಕಲಿ ಟ್ರೀಟಬಲ್ ಎಪಿಲೆಪ್ಸಿ ಆ್ಯಂಡ್ ಸರ್ಜಿಕಲಿ ಟ್ರೀಟಬಲ್ ಎಪಿಲೆಪ್ಸಿ ಅಂತ ಬೇಕಾದ್ರೆ ನಾವು ವಿಂಗಡಣೆ ಮಾಡ್ಬೋದು, ಅದು ತುಂಬ ಅಗತ್ಯ. ಏಕೆಂದರೆ ಈಗ ಸರ್ಜಿಕಲಿ ಲೀಷನ್ಸ್ ಇದ್ದರೆ, ಲೈಕ್ ಫಾರ್ ಎಕ್ಸಾಂಪಲ್ ಹೇಳಿದಂಗೆ ಕಾರ್ಟಿಕಲ್ ಡಿಸ್ಪ್ಲೇಸಿಯಸ್, ಹೀಗೆಲ್ಲ ಇದ್ದರೆ ಔಷಧಿ ನಾವು ಎಷ್ಟೇ ಕೊಟ್ಟರು, ಎಷ್ಟೇ ಶ್ರಮ ಮಾಡಿದ್ರೂ ಸಹ ಅದು ಟ್ರೀಟ್ಮೆಂಟ್ ಅಂದರೆ ಕ್ಯೂರ್ ಆಗೋದಿಲ್ಲ. ಆ ಥರ ಒಂದು ಸಿಚುವೇಶನಲ್ಲಿ ಏನೋ ಪೀಪಲ್ ಲೈಕ್ ಅಸ್ ಹೂ ಆರ್ ಸ್ಪೆಷಲೈಸ್ಡ್ ಇನ್ ಎಪಿಲೆಪ್ಸಿ ಸರ್ಜರಿ ವಿಲ್ ಕಮ್ ಇನ್ ಟು ಪಿಕ್ಚರ್.
1: ಬಹಳಷ್ಟು ಕಟ್ಟುಕತೆಗಳು, ಮಿತ್ಸ್ ಅಂತ ಏನು ಹೇಳ್ತಾರೆ ಇದರಲ್ಲಿ ಇದೆ. ಈಗ ನೀವು ಹೇಳಿದ್ರಿ ಆ ಒಂದು ದೃಶ್ಯದ ಬಗ್ಗೆ, ಶಬ್ದದ ಮುಖಾಂತರ ವರ್ಣನೆ ಮಾಡಿ ಹೇಳಿದ್ರಿ ಈ ಒಂದು ಮೂರ್ಛೆ ರೋಗದ ಬಗ್ಗೆ, ಒಂದು ಭಯಾನಕ ದೃಶ್ಯ ಇರುತ್ತೆ, ಅದನ್ನ ಬಹಳಷ್ಟು ಚಿತ್ರ ಸೀರಿಯಲ್ಗಳಲ್ಲಿಯೂ ತೋರಿಸಿದ್ದಾರೆ. ಅಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕೈಯಲ್ಲಿ ಚಾವಿ ಅಥವಾ ಯಾವ್ದಾದ್ರು ಕಬ್ಣನ್ನ ಕೊಟ್ಬಿಡ್ತಾರೆ, ತಿಕ್ಕೋತರಕ್ಕೆ ಅದು ನಾರ್ಮಲ್ ಆಗುತ್ತೆ. ಇದು ಒಂಥರದ ಮಿತ್ತು ಕಟ್ಟುಕತೆ.
0: ಸೊ ಇದು ಬಹಳ ಮುಖ್ಯವಾದ ಒಂದು ಚರ್ಚೆ. ಇದು ಬರೀ ಈಗ ರೋಗಿಗೆ ಮಾತ್ರ ಅಲ್ಲ, ರೋಗಿಯನ್ನು ಶುಶ್ರೂಷೆ ಮಾಡೋ ಅವರ ಗಾರ್ಡಿಯನ್ಸ್ ಆಗಲಿ ಪೇರೆಂಟ್ಸ್ ಆಗಲಿ ಬಹಳ ಮುಖ್ಯವಾಗಿ ತಿಳ್ಕೋಬೇಕಾಗಿರೋ ಒಂದು ವಿಷಯ. ಈಗ ಸಾಮಾನ್ಯವಾಗಿ ಒಬ್ರು ಟ್ರಾವೆಲ್ ಮಾಡ್ತಿರ್ತಾರೆ, ಬಸ್ಸಲ್ಲಿ ಯಾರೋ ಇರ್ತಾರೆ,

0: ಒಂದು ಫಿಟ್ಸ್ ಬರುತ್ತೆ. ಸೊ ಆ ಒಂದು ದೃಶ್ಯ ಎಲ್ರಿಗೂ ಭಯಾನಕ ಉಂಟಾಗುತ್ತೆ. ಸೊ ಆ ಒಂದು ಸಮಯದಲ್ಲಿ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಎಲ್ಲರೂ ಹೋಗಿ ಹಿಡ್ಕೋತಾರೆ. ಹಿಡ್ಕೊಳ್ಳೋದ್ರ ಜೊತೆಗೆ ಕೈಯಲ್ಲಿ ಏನಾದರೂ ಒಂದು ಕೊಡ್ತಾರೆ. ಸಾಮಾನ್ಯವಾಗಿ ಚಾಬಿ ಕಬ್ಬಿಣ ಕೊಟ್ಟರೆ ಇದು ನಿಲ್ಲುತ್ತೆ ಅನ್ನೋ ಒಂದು ಕಟ್ಟುಕತೆ ಭಾಳ ಅಗತ್ಯವಾಗಿ ತಿಳ್ಕೊಬೇಕು. ಅದರಲ್ಲಿ ಏನೋ ಗುಣ ಇಲ್ಲ ಅಂತ. ಅದು ಗುಣ ಇಲ್ಲದೆ ಮಾತ್ರ ಅಲ್ಲ, ಅದು ಹಾನಿಕರ ಕೂಡ. ಯಾಕಂದರೆ ಈಗ ಫಿಟ್ಸ್ ಬರೋ ಟೈಮಲ್ಲಿ ಅದು ಕೈಯು ಕಾಲು ಅದರೋ ಒಂದು ಆ ಒಂದು ಶಕ್ತಿ ಇದೆಯಲ್ಲ, ಅದು ಭಾಳಷ್ಟು ಭಯಾನಕವಾಗಿರುತ್ತೆ. ಅಂದರೆ ತುಂಬ ಫೋರ್ಸ್ ಇರೋ ಒಂದು ಮೂಮೆಂಟ್ಸ್ ಅದು. ಆ ಮೂಮೆಂಟ್ಗೆ ನಾವು ಅಗೇನ್ಸ್ಟ್ ಆಗಿ ಅದು ಎದುರಾಗಿ ನಾವು ಏನಾದರೂ ಕೈಯಿಂದ ಬಲವಾಗಿ ಇಟ್ಕೊಳ್ಳೋದಾಗಲಿ, ಅದು ಚಾಬಿ ಕೊಡೋದಾಗಲಿ, ಅವರ ಮೂಳೆಗೆ ಫ್ರ್ಯಾಕ್ಚರ್ ಆಗೋ ಒಂದು ಸಿಚುವೇಶನ್ ಕೂಡ ಉಂಟಾಗುತ್ತೆ. ಸೊ ಜಾಯಿಂಟ್ಸ್ ಡಿಸ್ಲೊಕೇಟ್ ಆಗ್ಬೋದು, ಜಾಯಿಂಟ್ಸ್ ಬ್ರೇಕ್ ಆಗ್ಬೋದು. ಸೊ ಅದು ಭಾಳ ಮುಖ್ಯ. ನಾವು ಅದನ್ನು ಫ್ರೀಡಮ್ ಆಗಿ ಫ್ರೀ ಮಾಡ್ಕೊ ಅವ್ರಿಗೆ ಜಾಗ ಮಾಡಿಕೊಡೋ ಬದಲು ಅವ್ರಿಗೆ ಸುತ್ತಮುತ್ತ ನಿಂತ್ಕೊಂಡು ಕೈ ಕಾಲು ಹಿಡ್ಕೊಳ್ಳೋದು ಮಾತ್ರ ತುಂಬ ಒಂದು ಹಾನಿಕರವಾದ ಒಂದು ಸ್ಟೆಪ್ ಅದು. ಅದು ಎಂದಿಗೂ ಮಾಡಬಾರ್ದು. ಸಾಮಾನ್ಯವಾಗಿ ಫಿಟ್ಸ್ ಸ್ಟಾರ್ಟ್ ಆಯಿತು ಅಂದರೆ ಮ್ಯಾಕ್ಸಿಮಮ್ ವಿತಿನ್ ಅ ಮಿನಿಟ್ ಆರ್ ಟೂ ಮಿನಿಟ್ಸ್ ಇಟ್ ವಿಲ್ ಸ್ಟಾಪ್ ಆನ್ ಇಟ್ಸ್ ಓನ್. ಅದು ತನ್ನಗೆ ತನ್ನಷ್ಟು ತಾನೇ ನಿಂತೋಗುತ್ತೆ. ಅದು ಭಾಳ ಮುಖ್ಯ ತಿಳ್ಕೊಳ್ಳೋದು. ಸೊ ಸಪೋಸ್ ಈಗ ಅದು ನಿಲ್ಲಲಿಲ್ಲ, ಅದನ್ನ ಆತನ ನಿಲ್ದೇನೆ ಪದೇ ಪದೇ ಬರ್ತಿದೆ ಅಂತ ಹೇಳಿದ್ರೆ ಅದು ನಿಮ್ಗೆ ಯಾರ ಕೈಗೂ ಅದು ಏನು ಮಾಡೋಕ್ಕೆ ಬರೋದಿಲ್ಲ. ಅದು ನೆಕ್ಸ್ಟ್ ವಿತಿನ್ 10 ಮಿನಿಟ್ಸ್ ಪೇಷಂಟ್ ಹಾಸ್ಪಿಟಲಲ್ಲಿ ಇರಬೇಕು. ದಟ್ ಈಸ್ ಕಾಲ್ಡ್ ಎನ್ ಎಮರ್ಜೆನ್ಸಿ ಸಿಚುವೇಶನ್. ಅದು ಇಟ್ಸ್ ಅ ಕಂಡೀಷನ್ ಕಾಲ್ಡ್ ಸ್ಟೇಟಸ್ ಎಪಿಲೆಪ್ಟಿಕಸ್. ಅಂದರೆ ಒಂದು ಸತಿ ಫಿಟ್ಸ್ ಬರುತ್ತೆ, ಅವ್ನು ನಿಲ್ತಾರೆ, ಬಟ್ ಅವ್ರ ಮೂರ್ಛೆಯಿಂದ ಹೊರಗೆ ಬರೋದಿಲ್ಲ. ಮತ್ತೆ ಇನ್ನೊಂದು ಸತಿ ಫಿಟ್ಸ್ ಬರುತ್ತೆ. ಆದರೆ 2-3 ಸತಿ ಬರ್ತಾನೆ ಇದ್ದರೆ ನಿಮ್ಮ ಕೈಯಲ್ಲಿ ಏನೂ ಮಾಡೋದಕ್ಕಿಲ್ಲ. ಒಂದು ಸತಿ ಬಂದು ನಿಂತೋಯ್ತು ಅಂದರೆ ಅವರು ಸಾಮಾನ್ಯವಾಗಿ ಅವರು ಕಳೆದಿರೋ ಒಂದು ಪ್ರಜ್ಞೆ ಏನಿದೆಯಲ್ಲ ಅದು ಮತ್ತೆ ವಾಪಸ್ ಬರ್ತಾರೆ, ಚೆನ್ನಾಗಿ ಹಾಕ್ತಾರೆ. ಅದು ಒಂದು ಎಪಿಸೋಡ್. ಸಪೋಸ್ ಅದು ರಿಪೀಟೆಡ್ಲಿ ಬರ್ತಿದೆ ಅಂತ ಹೇಳಿದ್ರೆ ಅದು ದಟ್ ಬಿಕಮ್ಸ್ ಎನ್ ಎಮರ್ಜೆನ್ಸಿ ಸಿಚುವೇಶನ್. ಆಗ ಇಮಿಡಿಯೇಟ್ಲಿ ನಾವು ಪೇಷಂಟ್ನ ಹಾಸ್ಪಿಟಲ್ ತಲುಪಿಸಬೇಕಾಗುತ್ತೆ. ಅದು ತಿಳ್ಕೋಬೇಕಾಗಿರೋ ಒಂದು ವಿಷಯ. ಮತ್ತೊಂದು ವಿಷಯದ ಏನಂತ ಹೇಳಿದ್ರೆ ಈಗ ಫಿಟ್ಸ್ ಬರೋ ಟೈಮಲ್ಲಿ ನಾವು ಪೇಷಂಟ್ಗೆ ತುಂಬ ಮುಖ್ಯವಾದದ್ದು ಗಾಳಿ, ಆಕ್ಸಿಜನ್ ಅನ್ನೋ ಒಂದು ಇದು ಪದನ ಯೂಸ್ ಮಾಡ್ತಿದ್ದೀನಿ. ಅಂದರೆ ರೂಮ್ ಏರ್ ಸಾಕು, ಅವ್ರ ಗಾಳಿ ಓಡಾಡಬೇಕು ಅವರಿರೋ ಜಾಗದಲ್ಲಿ. ಸೊ ಕಿಟಕಿ ಆಗಲಿ ಬಾಕಿಲಾಗಲಿ ಅವರು ಸುತ್ತಮುತ್ತ ನಿಂತ್ಕೊಳ್ಳೋ ಬದಲು ಅವರಿಗೆ ಗಾಳಿ ಓಡಾಟ ತುಂಬ ಅಗತ್ಯ. ಅವರು ಈಗ ಅಂಗಿ ವಸ್ತ್ರಗಳೇನು ಹಾಕಿ ಹಿಡಿದು ಟೈಟಾಗೆಲ್ಲರೂ ಇದ್ದರೆ ಅದನ್ನು ನಾವು ರಿಲೀಸ್ ಮಾಡಬೇಕಾಗುತ್ತೆ. ಈಗ ಶರ್ಟ್ ಆಗಲಿ ಟೀ ಶರ್ಟ್ ಆಗಲಿ ಏನೇ ಧರಿಸಿದ್ರೆ ಅದನ್ನು ನಾವು ಬಿಚ್ಚಿ ಅವರ ಗಾಳಿ ಒಂದು ಓಡಾಟಕ್ಕೆ ನಾವು ಸಾವಕಾಶ ಮಾಡಿಕೊಡ್ಬೇಕಾಗುತ್ತೆ. ಮತ್ತು ಮತ್ತೊಂದು ಮುಖ್ಯವಾದ ಒಂದು ವಿಷಯ ಅಂದರೆ ಅವರೀಗ ಮಲಗಿರ್ತಾರೆ, ನೇರವಾಗಿ ಮಲಗಿದರೆ ಒಂದು ಸೈಡ್ಗೆ ಟರ್ನ್ ಮಾಡೋದು ತುಂಬ ಮುಖ್ಯ. ಅದು ಕಾಮನ್ಲಿ ಟು ದ ರೈಟ್ ಸೈಡ್, ಅವರ ಕಂಫರ್ಟಬಲ್ ಪೊಸಿಷನ್ ರೈಟ್ ಸೈಡ್ ತಿರುಗಿದ್ರೆ ಏನಾಗುತ್ತೆ, ಅವ್ರ ಬಾಯಲ್ಲಿರೋ ಏನು ಜೊಲ್ಲು ಇದೆ ಅದು ಹೊರಗೆ ಬರಬೇಕು, ಅದು ಒಳಗೆ ಹೋಗದಂಗೆ ನಾವು ನೋಡ್ಕೊಬೇಕಾಗುತ್ತೆ. ಸಪೋಸ್ ಈಗ ಊಟ ಮಾಡ್ತಿರುವಾಗ ಅವ್ರು ನಮ್ಮ ಜೊತೆ ಲಂಚ್ ಮಾಡ್ತಿರ್ತಾರೆ, ಮೀಲ್ಸ್ ತಗೋತಿರ್ತಾರೆ, ಆ ಟೈಮಲ್ಲಿ ಏನು ಫಿಟ್ಸ್ ಬಂತು ಅಂದರೆ ಸಾಮಾನ್ಯವಾಗಿ ಚೌಕಾಗೋ ಒಂದು ಸಿಚುವೇಷನ್ಸ್ ಇರುತ್ತೆ. ಅದು ಭಾಳ ಮುಖ್ಯ. ಸೊ ಈ ರೀತಿಯ ಒಂದು ಸಿಚುವೇಷನ್ಸಲ್ಲಿ ಈ ಫಿಟ್ಸ್ ಅನ್ನೋದು ಅವರಿಗೆ ಲೈಫ್ ಥ್ರೆಟ್ನಿಂಗ್ ಆಗುತ್ತೆ. ಸೊ ನಾವು ಜೊತೆಯಲ್ಲಿರೋರು ಇದನ್ನು ತಿಳ್ಕೊಂಡು ಅದು ಮಾಡಬೇಕಾಗಿರೋದು ಮಾಡಿದ್ರೆ ದೆ ಕ್ಯಾನ್ ಬಿ ಆ್ಯಸ್ ನಾರ್ಮಲ್ ಆ್ಯಸ್ ಪಾಸಿಬಲ್. ಸೊ ಅವ್ರನ್ನ ತಿರುಗಿಸಿ ಬಾಯಲ್ ಏನಾದರೂ ಸಪೋಸ್ ಇದ್ದರೆ ಅದನ್ನು ನಾವು ಕ್ಲಿಯರ್ ಮಾಡಿ ಅವ್ರನ್ನ ಮಲಗಿಸೋದು, ಅಂಗಿ ವಸ್ತ್ರಗಳನ್ನ ಲೂಸ್ ಮಾಡೋದು, ಒಂದು ಕಂಫರ್ಟಬಲ್ ಪೊಸಿಷನ್ಗೆ ತಿರುಗಿಸ್ಬೇಕು, ಸೈಡ್ಗೆ ತಿರುಗಿಸ್ಬೇಕು ಅನ್ನೋದು ತುಂಬ ಅಗತ್ಯ. ಆಮೇಲೆ ಅವ್ರ ಕೈ ಕಾಲು ಹಿಡಿದೇನೆ ಫಿಟ್ಸ್ನ ಪೂರ್ತಿಯಾಗಿ ಮುಗಿಸೋದು ತುಂಬ ಅಗತ್ಯ.
1: ಇಷ್ಟು ವಿವರವಾಗಿ ಹೇಳಿದ್ರೆ ಈ ವಿವರಣೆಯಲ್ಲಿ ಬಹಳ ಮುಖ್ಯವಾದ ಪಾಯಿಂಟ್ ಏನಂದ್ರೆ ನೀವು ಹೇಳ್ತಾ ಇದ್ದೀರಾ ಖಂಡಿತ, ಆದ್ರೆ ಯಾವತ್ತು ಯಾರಿಗಾದ್ರೂ ಫಿಟ್ಸ್ ಅನ್ನೋದು ಬಂದ್ರೆ ಅದು ಮಾಡೋದು ಕಂಪ್ಲೀಟ್ಲಿ ಅಪೋಸಿಟ್. ಎಲ್ಲರೂ ಹಿಡಿತಾರೆ, ಕಬ್ಬಿಣ ಕೊಡ್ತಾರೆ, ಅಂಡ್ ನೀವು ಹೇಳಿರುವ ಪ್ರಕಾರ ರೈಟ್ ಸೈಡ್ ಇನ್ ಮಾಡೋದು ಬಿಟ್ಟು ಅವ್ರನ್ನ ಕೈ ಕಾಲು ಹಿಡಿದು ಕಂಪ್ಲೀಟ್ ನೀವು ಹೇಳಿದ್ರೆ ಅವರಿಗೆ ಕಂಪ್ಲೀಟ್ ಒಂದು ಸ್ವಲ್ಪ ಬಿಡಬೇಕು, ಈಸ್ ಆಗಬೇಕು. ಅಂಡ್ ಬಹಳ ಮುಖ್ಯವಾದ ಪಾಯಿಂಟ್ ಏನಂದ್ರೆ ಅದು 2 ನಿಮಿಷದಲ್ಲಿ ನಿಂತೇ ಹೋಗುತ್ತೆ ಅಂತ ಹೇಳಿದ್ರಿ, ಅದು ನಿಲ್ಲಿಲ್ಲ ಅಂದ್ರೆ ಸಮಸ್ಯೆ ಇದೆ, ಅದಕ್ಕೆ ನೀವು ಬರಬೇಕು. ಬಹಳ ಒಳ್ಳೇದಾಗಿ ಹೇಳಿದ್ರಿ.

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದ್ರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ ಎಲ್ಲ

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312477777.
1: ಕಾರ್ಯಕ್ರಮದಲ್ಲಿ ಮುರ್ಷೆ ರೋಗದ ಬಗ್ಗೆ ಸ್ನೇಹಿತರೆ ನಾವು ಮಾತನಾಡ್ತಿದ್ದೇವೆ. ಡಾಕ್ಟರ್ ಶಬರಿ ಗಿರೀಶನ್ ಅವರು ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಕೊಡ್ತಿದ್ದಾರೆ. ಸೊ ಈ ಒಂದು ಕಟ್ಟುಕತೆ ಬಗ್ಗೆ ಮಾತನಾಡಿದ್ವಿ, ಅಂಡ್ ಐ ಥಿಂಕ್ ಇದು ಬಹಳ ಮುಖ್ಯವಾದ ಪಾಯಿಂಟ್ ನೀವು ಡಿಸ್ಕಸ್ ಮಾಡಿದ್ರೆ. ಸೊ ನನ್ನ ಮುಂದಿನ ಪ್ರಶ್ನೆ ಡ್ರಗ್ ಫೇಲಿಯರ್ ಬಗ್ಗೆ ಇರುತ್ತೆ. ಡ್ರಗ್ ಫೇಲಿಯರ್ ಅಂದ್ರೆ ಔಷಧಿಗಳು ವರ್ಕ್ ಆಗಿಲ್ಲ ಅಂದ್ರೆ ಅದರ ನೆಕ್ಸ್ಟ್ ಸ್ಟೆಪ್ ಏನು, ಅದರ ಬಗ್ಗೆ ಹೇಳಿ.
2: ಸೊ ಅದೊಂದು 30-40% ಒಂದು 30-40% ಪೇಷಂಟ್ಸ್ಗೆ ನಾವು ಎಷ್ಟೇ ಔಷಧಿ ಬಳಸಿದ್ರೂ ಸಹ ಪದೇ ಪದೇ ಒಂದು ಮೂರ್ಛೆ ರೋಗ ಬರ್ತಿರುತ್ತೆ, ಅದು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಇಟ್ ಈಸ್ ಫ್ರಸ್ಟ್ರೇಟಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಬೋತ್ ಪೇಷಂಟ್ಸ್ ಆ್ಯಂಡ್ ಫಾರ್ ದ ಡಾಕ್ಟರ್ಸ್. ಸೊ ಆ ಥರ ಒಂದು ಲಕ್ಕಿಲಿ ಇಟ್ ಈಸ್ ನಾಟ್ ವೆರಿ ಕಾಮನ್, ಬಟ್ ಅವೇರ್ನೆಸ್ ಈಸ್ ಇಂಪಾರ್ಟೆಂಟ್. ಈ ಥರ ಒಂದು ಸಬ್ಸೆಟ್ ಅಂದರೆ ಒಂದು ವಿಭಾಗ ಇದೆ ಅನ್ನೋದನ್ನು ನಾವು ತಿಳ್ಕೋಬೇಕು, ಯಾಕಂದರೆ ಅದರಲ್ಲಿ ಬ್ರೈಟ್ ಸೈಡ್ ಅಂದರೆ ಅದರಲ್ಲಿ ಒಳ್ಳೆ ಭಾಗ ಕೂಡ ಇದೆ. ಈಗ ಔಷಧಿಯಿಂದ ಗುಣಪಡಿಸೋಕ್ಕೆ ಆಗಲಿಲ್ಲ ಅಂದರೆ ಆ ಪೇಷಂಟ್ ಸರ್ಜರಿಗೆ ರೆಸ್ಪಾಂಡ್ ಮಾಡಬಹುದು ಅನ್ನೋ ಒಂದು ಸೂಚನೆ ಕೂಡ ಇರುತ್ತೆ ಅದರ ಜೊತೆಗೆ. ಈಗ ಸರ್ಜರಿ ಮಾಡಿದ್ರೆ ಎಷ್ಟು ಮಟ್ಟಿಗೆ ಕ್ಯೂರ್ ಆಗ್ಬೋದು ಅಂತಂದರೆ ಅಗೇನ್ ಇಟ್ ಈಸ್ ಅರೌಂಡ್ 30-40%. ಅಂದರೆ ನಾವು 100% ಕ್ಯೂರ್ ಮಾಡೋ ಒಂದು ಅವಕಾಶ. ಸೊ ಎಪಿಲೆಪ್ಸಿಯಿಂದ ಕಂಪ್ಲೀಟ್ ಫ್ರೀಡಮ್ ಅವರಿಗೆ ಒಂದು ಜೀವನದಲ್ಲಿ ಒಂದು ದೊಡ್ಡ ಒಂದು ಚೇಂಜ್ ಅದು. ಅವರು ಲೈಫಲ್ಲಿ ಒಂದು 10-15 years ಎಪಿಲೆಪ್ಸಿ ಅಂತ ಹೇಳಿ ನರಳಿ ಅವರಿಗೆ ಸಾಕಷ್ಟು ಔಷಧಿಗಳು ಸಾಕಷ್ಟು ಆಸ್ಪತ್ರೆಗಳು ತಿರುಗಾಡಿ ಏನು ಯಾವುದೇ ಒಂದು ರೀತಿಯ ಒಂದು ಗುಣಮಟ್ಟಕ್ಕೆ ತಲುಪಲಿಲ್ಲ ಅಂತ ಹೇಳಿದ್ರೆ ಆ ಒಂದು ಕುಟುಂಬಕ್ಕಾಗಲಿ ಆ ಪೇಷಂಟ್ಗಾಗಲಿ ಅದೊಂದು ದೊಡ್ಡವಾದ ಒಂದು ರಿಲೀಫ್. ಸೊ ಯಾವಾಗ ನಾವು ಈ ಡ್ರಗ್ ರಿಫ್ಯಾಕ್ಟ್ರಿ ಎಪಿಲೆಪ್ಸಿ ಅಂದರೆ ಮೂರ್ಛೆ ರೋಗ ಔಷಧಿಗೆ ಸ್ಪಂದಿಸ್ತಿಲ್ಲ ಅನ್ನೋ ಒಂದು ಡಯಾಗ್ನೋಸಿಸ್ಗೆ ನಾವು ಬರಬೇಕು ಅಂದರೆ ಅಟ್ಲೀಸ್ಟ್ ಮಿನಿಮಮ್ 2 ಔಷಧಿ ಅವರು ಟ್ರೈ ಮಾಡಿರಬೇಕು, 2 ವರ್ಷಗಳ ಕಾಲ ಟ್ರೈ ಮಾಡಿರಬೇಕು. ಒಂದು ಮಾತ್ರ ಮಿಸ್ ಮಾಡ್ದೇ ಗುಡ್ ಕಾಂಪ್ಲಯನ್ಸ್, ಗುಡ್ ಡೋಸೇಜ್. ಸೊ ಇದೆಲ್ಲ ರೀತಿಯ ಒಂದು ಬೆಳವಣಿಗೆ ಮಾಡಿ ಸಹ ಅವರಿಗೆ ಕಂಟ್ರೋಲ್ಗೆ ಬರಲಿಲ್ಲ ಅಂತ ಹೇಳಿದ್ರೆ ಅಂಥ ಒಂದು ರೋಗ ದೆನ್ ಇಟ್ ಇಸ್ ಬಿಕಮ್ಸ್ ಡ್ರಗ್ ರಿಫ್ಯಾಕ್ಟ್ರಿ ಎಪಿಲೆಪ್ಸಿ. ಅದು ಎಪಿಲೆಪ್ಸಿಯ ಒಂದು ಭಾಗ ಡ್ರಗ್ ರಿಫ್ಯಾಕ್ಟ್ರಿ ಎಪಿಲೆಪ್ಸಿ ಅನ್ನೋದು. ಅದಕ್ಕೆ ಅದರಂತಾದ ಒಂದು ಕಾರಣಗಳಿದೆ, ಲಕ್ಷಣಗಳಿದೆ. ಸೊ ಫಾರ್ ಎಕ್ಸಾಂಪಲ್ ನಾನು ಕಾರ್ಟಿಕಲ್ ಡಿಸ್ಪ್ಲೇಸಿಯಾ ಅಂತ ಹೇಳಿದ್ದೆ, ದಟ್ ಈಸ್ ಕ್ಲಾಸಿಕಲಿ ಅದು ಸರ್ಜರಿಯಿಂದ ಗುಣಪಡಿಸೋ ಅಂಥ ಒಂದು ಎಪಿಲೆಪ್ಸಿ. ಮತ್ತೊಂದು ಪದ ನಾನು ಯೂಸ್ ಮಾಡಿದೆ ಜೆನೆಟಿಕ್ ಎಪಿಲೆಪ್ಸಿ ಅಂತ. ಅದು ಸಹ ಈಗ ಎಷ್ಟೇ ಮಾತ್ರೆ ಕೊಟ್ಟರೂ ಸಹ ಅದರಿಂದ ಗುಣಪಡಿಸಾಗದಿರೋ ಒಂದು ರೋಗ. ಸೊ ಆ ಥರ ಸಾಕಷ್ಟು ಕಾರಣಗಳು. ಆಮೇಲೆ ಮತ್ತೊಂದು ಕಾರಣ ನಾನು ಹೇಳಿದ್ದೆ, ಈಗ ಚಿಕನ್ನಲ್ಲಿ ಸ್ಟ್ರೋಕ್ ಆದಾಗ ಅವರ ಡೆಲಿವರಿ ಟೈಮಲ್ಲಿ ಆಗಿರೋ ಒಂದು ಸ್ಟ್ರೋಕಿಂದ ಅವರಿಗೆ ಮೂರ್ಛೆ ರೋಗ ಬರ್ತಿದೆ ಅಂತ ಹೇಳಿದರೆ ಅದು ಸಹ ಕೆಲವೊಮ್ಮೆ 3-4 ಔಷಧಿ ಕೊಟ್ಟರೂ ಸಹ ಕಂಟ್ರೋಲ್ ಬರದೇ ಇರೋ ಒಂದು ಮೂರ್ಛೆ ರೋಗ. ಸೊ ಈ ಕಾರಣಗಳು ಇದ್ದರೆ ಅದು ನಿಮ್ಮ ಡಾಕ್ಟರ್ ಅಂದರೆ ಈಗ ಸಪೋಸ್ ಈಗ ಫಿಸಿಷಿಯನ್ಸ್ ಟ್ರೈ ಮಾಡ್ತಿದ್ದಾರೆ, ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ ಟ್ರೈ ಮಾಡ್ತಿದ್ದಾರೆ ಕಂಟ್ರೋಲ್ ಮಾಡೋದಕ್ಕೆ ಅಂದರೆ ಅವರು ಸಾಮಾನ್ಯವಾಗಿ 2 ಔಷಧಿ ಕಂಟ್ರೋಲ್ ಆಗಿರಬೇಕಾಗಿತ್ತು. ಬಹುಶಃ ಆಗಲಿಲ್ಲ ಅಂದರೆ 99% ಆಫ್ ದ ಫಿಸಿಷಿಯನ್ಸ್ಗೆ ಗೊತ್ತಿದೆ ಇದು ಡ್ರಗ್ ರಿಫ್ಯಾಕ್ಟ್ರಿ ಎಪಿಲೆಪ್ಸಿ ಅಂತ. ಆವಾಗ ಅವರು ಒಂದು ಸ್ಪೆಷಲೈಸ್ಡ್ ಸೆಂಟರ್ಗೆ ರೆಫರ್ ಮಾಡ್ತಾರೆ. ಅದು ಬಹಳ ಮುಖ್ಯ, ಅದು ಕರೆಕ್ಟ್ ಟೈಮಲ್ಲಿ ರೆಫರ್ ಆಗಬೇಕು ಅನ್ನೋದು ಅದು ತುಂಬ ಮುಖ್ಯ. ಯಾಕಂದರೆ ಇದೇ ಒಂದು ಟ್ರಯಲ್ ಈಗ 10 ವರ್ಷ ಆದಮೇಲೆ ಮಾಡೋಗಿದ್ರೆ ಸರ್ಜರಿ ಕೂಡ ಫೇಲ್ಯೂರ್ ಆಗೋ ಒಂದು ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಟೈಮ್ ವಿಂಡೋ ಏನಿದೆಯಲ್ಲ, ಒಂದು ಆಪರ್ಚುನಿಟಿ, ಅದು ನಾವು ಮಿಸ್ ಮಾಡ್ಕೋಬಾರ್ದು. ಸೊ ಸಪೋಸ್ 2-3 years ಕಂಟ್ರೋಲ್ ಆಗಲಿಲ್ಲ ಅಂದರೆ ಸ್ಪೆಷಲೈಸ್ ಸೆಂಟರ್ಗೆ ಸ್ಪೆಷಲೈಸ್ ನ್ಯೂರಾಲಜಿಸ್ಟ್ ಆಗಲಿ, ಇದಕ್ಕೆ ಅಂತಲೇ ಎಪಿಲೆಪ್ಸಿಲಿ ಇವಾಗ ನಾನು ಎಪಿಲೆಪ್ಸಿ ಸರ್ಜನ್ ಥರ ಎಪಿಲೆಪ್ಸಿ ಫಿಸಿಷಿಯನ್ಸ್ ಇದ್ದಾರೆ, ಎಪಿಲೆಪ್ಟಾಲಜಿಸ್ಟ್. ಅವ್ರ ಫೆಲೋಶಿಪ್ ಆಫ್ಟರ್ ದಿ ನ್ಯೂರಾಲಜಿ ಅವ್ರು ಮಾಡಿರ್ತಾರೆ, ಅವ್ರಿಗೆ ರೆಫರ್ ಮಾಡಬೇಕಾಗುತ್ತೆ. ಸೊ ಅದು ಏನು ಡಿಫ್ರೆನ್ಸ್ ಏನು ಬರುತ್ತೆ ಅಂದರೆ ಅವರದರಲ್ಲಿ ಸಾಕಷ್ಟು ವಿಧಾನಗಳಿದೆ. ಇದರಲ್ಲಿ ನಾವು ಎಲ್ಲಿಂದ ಫಿಟ್ಸ್ ಉತ್ಪತ್ತಿ ಆಗ್ತಿದೆ, ಫೋಕಸ್ ಆಫ್ ಆರಿಜಿನ್ ಅಂದರೆ ಈಗ ಮೂರ್ಛೆ ರೋಗ ಎಲ್ಲಿಂದ ಉತ್ಪತ್ತಿ ಆಗ್ತಿದೆ ಅದನ್ನು ಕಂಡುಹಿಡಿದ್ರೆ ಆ ಒಂದು ಭಾಗ ಮೆದುಳಿಂದ ವಿಂಗಡಿಸೋದು ಒಂದು ಸರ್ಜರಿ, ಅದನ್ನು ವಿಂಗಡಿಸೋದಾಗಲಿ ಅಥವಾ ಅದನ್ನು ತೆಗೆಯೋದಾಗಲಿ ಮಾಡಿದ್ರೆ ಅವ್ರಿಗೆ 100% ಕ್ಯೂರ್ ಆಗೋ ಒಂದು ಅವಕಾಶ ಸಿಗುತ್ತೆ. ಸೊ ಇದೀಗ ಒಂದು 10-20 years ಆಗೋ ಯಾರಿಗೂ ಗೊತ್ತಿರಲಿಲ್ಲ ಎಪಿಲೆಪ್ಸಿನೂ ಕ್ಯೂರ್ ಮಾಡ್ಬೋದು ಅನ್ನೋದೊಂದು. ಬಟ್ ಈಗ ಇಷ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಷ್ಟೊಂದು ಅಡ್ವಾನ್ಸ್ ಆಗಿದೆ ಅಂದರೆ ನಾವು ಸೇಫ್ ಆಗಿ ಬ್ರೈನ್ ಸರ್ಜರಿ ಮಾಡಿ ಅವ್ರಿಗೆ 100% ಕ್ಯೂರ್ ಮಾಡೋ ಅಂಥ ಒಂದು ಅವಕಾಶ ನಾವು ಮಾಡಿಕೊಡ್ಬೋದು. ಅದು ಸಾಮಾನ್ಯವಾಗಿ ಎಲ್ರಿಗೂ ಒಂದು ತಿಳಿದಿರೋ ಒಂದು ವಿಷಯ ಅಲ್ಲ. ಸೊ ಅದಕ್ಕೂ ಈ ಥರ ಕಾರ್ಯಕ್ರಮಗಳು ಅದಕ್ಕೋಸ್ಕರ ಸೀಮಿತವಾಗಿದೆ. ಇದನ್ನು ನೀವು ತಲುಪಿಸ್ಬೇಕು ಈ ಸುದ್ದಿನ. ಅಂದರೆ ಎಪಿಲೆಪ್ಸಿ ಇಟ್ಸ್ ಈಸ್ ಆಲ್ಸೋ ಕ್ಯೂರಬಲ್, ಸೊ ಇಟ್ ಈಸ್ ಜಸ್ಟ್ ಲೈಕ್ ಎನಿ ಅದರ್ ಡಿಸೀಸ್. ಸೊ ಯು ಡೋಂಟ್ ಹ್ಯಾವ್ ಟು, ಅಂದರೆ ಈಗ ಸೊಸೈಟಿಯಿಂದ ಅವರ ಪೇಷೆಂಟ್ಸನ್ನು ನಾವು ಒಂದು ಬೇರೆಯವರಾಗಿ ನೋಡಬೇಕಾಗಿರೋ ಒಂದು ಅವಶ್ಯಕತೆ ಇಲ್ಲ. ಅವ್ರು ನಮ್ಮ ಜೊತೆ ಸೇರಿ ನಾರ್ಮಲ್ ಪೀಪಲ್ ಆಗಿ ಅವ್ರು ಬಾಳಬಹುದು. ಅದು ತುಂಬ ಮುಖ್ಯ, ಎಸ್ಪೆಷಲಿ ಹೆಣ್ಮಕ್ಳು. ಅವ್ರಿಗೆ ಎಪಿಲೆಪ್ಸಿ ಅಂತ ಹೇಳಿದ ಕೂಡಲೇ ಅವ್ರ ಸೊಸೈಟಿ ಕಂಪ್ಲೀಟ್ಲಿ ಐಸೋಲೇಟ್ ಮಾಡಿಬಿಡುತ್ತೆ. ಸೊ ಆ ಒಂದು ಸಿಚುವೇಶನ್ ಈಗ ಚೇಂಜ್ ಆಗಿದೆ. ಸೊ ಸಾಕಷ್ಟು ಅಡ್ವಾನ್ಸಸ್ ಆಗಿದೆ. ಸೊ ಡ್ರಗ್ ರಿಫ್ಯಾಕ್ಟ್ರಿ ಎಪಿಲೆಪ್ಸಿಗೆ ಸರ್ಜಿಕಲ್ ಟ್ರೀಟ್ಮೆಂಟ್ ಇದೆ. ಈಗ 100% ಕ್ಯೂರ್ ಇಲ್ಲದೇ ಇದ್ದರೂ ಸಹ ಅದನ್ನು ಕಂಟ್ರೋಲ್ ಮಾಡೋ ಅಂಥ ಒಂದು ಅವಕಾಶ ಕೂಡ ಸಹ ಇದೆ. ಅಂದರೆ ಪ್ಯಾಲಿಟಿವ್ ಸರ್ಜರಿ, ಉಪಶಮನಕಾರಿ ಸರ್ಜರೀಸ್. ಅದರಲ್ಲಿ ಈಗ ಸಪೋಸ್ ಪರ್ ಮಂತ್ 20 ಎಪಿಸೋಡ್ಸ್ ಬರ್ತಿದೆ ಅಂತ ಹೇಳಿದ್ರೆ, ಈ ಒಂದು ಸರ್ಜರಿಯಿಂದ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆರ್ ಸಿಕ್ಸ್ ಮಂತ್ಲಿ ಒನ್ಸ್ ಎಪಿಸೋಡ್ಸಿಗೆ ನಾವು ಕಡಿಮೆ ಮಾಡ್ಬೋದು. ಅಂದರೆ ಅವರ ಸೀಜರ್ ಬರ್ಡನ್ ಏನಿದೆಯಲ್ಲ ಅದನ್ನು ಕಡಿಮೆ ಮಾಡ್ಬೋದು. ಸೊ ಈ ತರ ಹಲವಾರು ರೀತಿಯ ಶಸ್ತ್ರಚಿಕಿತ್ಸೆಗಳು ಈಗ ಲಭ್ಯವಿದೆ.
1: ಅದ್ಭುತ. ಅಂಡ್ ಬಹಳ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಇದು ನನ್ನ ಪ್ರಶ್ನೆಯಾಗೇ ಇತ್ತು, 100% ಇದಕ್ಕೆ ಪರಿಪೂರ್ಣ ಅಂದ್ರೆ ಕ್ಯೂರ್ ಇದೆ, ಆ ಗುಣಪಡಿಸಬಹುದಾ? ಅದನ್ನ ನೀವೇ ಹೇಳಿದ್ರಿ, ಈ ಕಾರ್ಯಕ್ರಮದ ಮುಖಾಂತರ ಅದು ತಲುಪುತ್ತೆ ಜನರಿಗೆ. ಅಂಡ್ 100% ಆ ಮಹಿಳೆಯರ ಪಾಯಿಂಟ್ ಒಂದು ಹೇಳಿದ್ರಿ, ಬಹಳಷ್ಟು ಮಹಿಳೆಯರಿಗೆ ಸಮಾಜದಲ್ಲಿ ಅವರಿಗೆ ಏನಾದರೂ ಈ ಒಂದು ರೋಗ ಇದ್ದರೆ ಮದುವೆ ಸುದಾ ಆಗುವುದಿಲ್ಲ, ಇದು ಅದು, ಬಹಳಷ್ಟು ಕಡೆ ಅವರಿಗೆ ಒಂದು ಸ್ವಾತಂತ್ರ್ಯನೇ ಇರುವುದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಎಸ್, ಈ ಒಂದು ಕಾರ್ಯಕ್ರಮದ ಮುಖಾಂತರ ಇದನ್ನು ತಿಳಿಸಿದ್ದಕ್ಕೆ ಧನ್ಯವಾದ ಅಂತ ತಿಳಿಸೇನೆ. ಮುಂದಿನ ಪ್ರಶ್ನೆ, ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ ಪರಿಸ್ಥಿತಿ ಬಂದಾಗ ಏನು ಮಾಡಬೇಕು?
2: ಸೊ ಒಂದು ಎಮರ್ಜೆನ್ಸಿ ನಾನು ಹೇಳಿದಾಗೆ ಸ್ಟೇಟಸ್ ಎಪಿಲೆಪ್ಟಿಕಸ್, ದಟ್ ಈಸ್ ದ ಮೇಜರ್ ಎಮರ್ಜೆನ್ಸಿ. ಈಗ ಒಬ್ಬರು ಮೂರ್ಛೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅದು ಸಾಕಷ್ಟು ಎಮರ್ಜೆನ್ಸೀಸ್ ಬರಬಹುದು. ಅದರಿಂದನೇ ನಾವು ಯಾವತ್ತೂ ಇದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟ್ ತೊಗೋಬೇಕು. ಮಾತ್ರೆಯಿಂದ ಆಗ್ತಿಲ್ಲ ಅಂತ ಹೇಳಿದ್ರೆ ಸರ್ಜರಿ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗಿರೋದು ಈ ಒಂದು ಕಾರಣದಿಂದ. ಸಿಂಪಲ್ ಆಗಿರೋ ಒಂದು ಮೂರ್ಛೆ ಹೋಗೋದೇನೆ ಅವರ ಆ ಒಂದು ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಸಪೋಸ್ ರೋಡ್ ಕ್ರಾಸ್ ಮಾಡ್ತಿದ್ದಾರೆ, ಈ ಥರ ಬಿಹೇವಿಯರ್ ಅರೆಸ್ಟ್, ನಾನು ಹೇಳ್ದಂಗೆ ಬ್ಲ್ಯಾಂಕ್ ಸ್ಟೇರಿಂಗ್, ನಿಂತು ಬಿಡ್ತಾರೆ, ನಡೀತಿದ್ದಂಗೆ ಮಧ್ಯ ರೋಡಲ್ಲಿ ನಿಂತು ಬಿಡ್ತಾರೆ. ಅದೊಂದು ದೊಡ್ಡದ ಒಂದು ತೊಂದರೆ. ಸೊ ಅವ್ರ ಕೈಕಾಲು ಅದರಬೇಕು ಅಂತಲೇ ಇಲ್ಲ, ಸ್ಪೀಚ್ ಅರೆಸ್ಟ್ ಆಗಲಿ, ಬಿಹೇವಿಯರ್ ಅರೆಸ್ಟ್ ಆಗಲಿ, ಅವ್ರು ಯಾವುದೋ ಒಂದು ಸಿಚುವೇಶನ್ಲಿ ಇರ್ತಾರೆ ಅದು ಬಹಳ ಮುಖ್ಯ. ಹಾಗಾಗಿ ಅವರಿಗೆ ದೇ ಶುಡ್ ನಾಟ್ ಡ್ರೈವ್ ಅಲೋನ್, ನೆವರ್ ಡ್ರೈವ್ ಅಲೋನ್, ಆ್ಯಂಡ್ ನೆವರ್ ಗೋ ಫಾರ್ ಎನಿ ಸ್ವಿಮ್ಮಿಂಗ್ ಆ್ಯಕ್ಟಿವಿಟೀಸ್, ಎನಿ ಆ್ಯಕ್ಟಿವಿಟೀಸ್. ಈಗ ಅವರಿಗೆ ತುಂಬ ಬಹಳ ಒಂದು ರಿಸ್ಕ್ ಇರೋ ಒಂದು ಸಿಚುವೇಶನ್. ಸೊ ಅನ್ಫಾರ್ಚುನೇಟ್ಲಿ ವೆರಿ ಫ್ಯೂ ಸಿಚುವೇಶನ್. ಸೊ ಅವರಿಗೆ ಒಬ್ಬರು ಯಾವಾಗಲೂ ಜೊತೆಗಿರೋ ಬೇಕಾಗಿರೋ ಒಂದು ಅವಶ್ಯಕತೆ ತುಂಬ ಇದೆ. ಆದ್ರಿಂದನೇ ಅದು ಔಷಧಿಯಿಂದ ನಾವು ಆದಷ್ಟು ಕಂಟ್ರೋಲ್ ಮಾಡಿದ್ರೆ ಅವ್ರಿಗೂ ಸಹ ನಾರ್ಮಲ್ ಆಗಿ ಜೀವನ ಸೈಸ್ ಅಂದರೆ ಲೀಡ್ ಮಾಡ್ಬೋದು. ಸೊ ಡೆಫಿನೆಟ್ಲಿ ಈಗ ಸಪೋಸ್ ಇಯರ್ಲಿ ಒನ್ಸ್ ಬರ್ತಿದೆ ಅಂತ ಹೇಳಿದ್ರೆ ದಟ್ ಇಸ್ ದೇ ಆರ್ ಆಲ್ಮೋಸ್ಟ್ ಆ್ಯಸ್ ನಾರ್ಮಲ್ ಆ್ಯಸ್ ಎನಿಬಡಿ ಎಲ್ಸ್. ಬಟ್ ದೆನ್ ಈ ಒಂದು ಪ್ರಿಕಾಷನ್ಸ್ ಯಾವತ್ತಿಗೂ ಅವ್ರು ಫಾಲೋ ಮಾಡಲೇಬೇಕಾಗುತ್ತೆ ಅಂಟಿಲ್ ಅನ್ಲೆಸ್ ವಿ ಕ್ಯೂರ್ ದೆನ್. ಸೊ ಕ್ಯೂರ್ ಮಾಡೋ ಒಂದು ಅವಕಾಶ ಇದ್ದರೆ ದೆನ್ ದೇ ಆರ್ ನಾರ್ಮಲ್, ಅಬ್ಸಲ್ಯೂಟ್ಲಿ ನಾರ್ಮಲ್. ಇಲ್ಲದಾಗಿದ್ದರೆ ಪ್ರಿಕಾಷನ್ಸ್ ಫಾಲೋ ಮಾಡಬೇಕಾಗುತ್ತೆ. ಸೊ ಎಮರ್ಜೆನ್ಸೀಸ್, ದಟ್ ಈಸ್ ಒನ್ ಎಮರ್ಜೆನ್ಸಿ. ಅಂದರೆ ಯಾವ ಸಿಚುವೇಶನಲ್ಲಿ ಮೂರ್ಛೆ ಹೋಗ್ತಾರೆ, ಯಾವ ಒಂದು ಸಂದರ್ಭದಲ್ಲಿ ಅವರು ಮೂರ್ಛೆ ಹೋಗಿ ಕೆಳಗೆ ಬೀಳ್ತಾರೆ, ಅದೊಂದು ದೊಡ್ಡದಾದ ಒಂದು ಎಮರ್ಜೆನ್ಸಿ. ಅದು ಬಿಟ್ಟರೆ ನೆಕ್ಸ್ಟ್ ಬರೋದು ಸ್ಟೇಟಸ್ ಎಪಿಲೆಪ್ಟಿಕಸ್. ಅಂದರೆ ಪದೇ ಪದೇ ಅವರ ಪ್ರಜ್ಞೆ ತಿಳಿಯೋದೇನೆ, ಪದೇ ಪದೇ ಒಂದು ಫಿಟ್ಸ್ ಬರೋಗಾಗಿದ್ದರೆ ಅದೊಂದು ದೊಡ್ಡ ಎಮರ್ಜೆನ್ಸಿ ಸ್ಟೇಟಸ್ ಎಪಿಲೆಪ್ಟಿಕಸ್. ಅದು ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಸೇರಿಸಬೇಕಾಗುತ್ತೆ, ಅಡ್ಮಿಟ್ ಮಾಡಬೇಕಾಗುತ್ತೆ, ಮಾಡಬೇಕಾಗಿರೋ ಟ್ರೀಟ್ಮೆಂಟ್ ನಾವು ಮಾಡಲೇಬೇಕಾಗುತ್ತೆ. ಸೊ ಇದಲ್ಲದೇ ಬೇರೆ ಡೈರೆಕ್ಟ್ ಎಮರ್ಜೆನ್ಸೀಸ್ ಈ ರೋಗದಲ್ಲಿ ಬೇರೆ ಯಾವುದೂ ಇಲ್ಲ. ಆದರೆ ಇದರದ್ದು ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್, ಅಂದರೆ ಈಗ ಹಾರ್ಟ್ ತೊಂದರೆ ಇರೋ ಪೇಷಂಟ್ ಆಗಲಿ, ಬೇರೆ ಯಾವುದಾದ್ರು ತೊಂದರೆ ಇದ್ದರೆ ಅದು ಇದಕ್ಕೆ ಆ್ಯಡ್ ಆಗುತ್ತೆ, ರಿಸ್ಕಿಂದ ಆ್ಯಡ್ ಆಗಬಹುದು. ಸೊ ದೀಸ್ ಆರ್ ದಿ ಸಮ್ ಎಮರ್ಜೆನ್ಸಿ ಆಲ್ಸೋ ವಿತ್ ಎಪಿಲೆಪ್ಸಿ.
1: ಬಹಳ ವಿವರವಾದ ಒಂದು ಮಾಹಿತಿಯನ್ನು ಕೊಟ್ಟರಿ, ಗೋಲ್ಡ್ ಮೈನ್ ಆಫ್ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು ಡಾಕ್ಟರ್ ಸರ್. ಆ್ಯಂಡ್ ಈಗ ಲಾಗಿನ್ ಆಗ ಅವರು ಯಾರು ನಮ್ಮ ಕೇಳುಗರಲ್ಲಿ ಈ ಒಂದು ರೋಗದ ಕುರಿತು ಮುಂಜಾಗೃತ ಕ್ರಮ ಯಾವ, ನೀವು ಬಹಳಷ್ಟು ಇದನ್ನು ಕವರ್ ಆಲ್ರೆಡಿ ಮಾಡಿದ್ದೀರಾ, ಆದರೆ ಈಗ ಒಂದು ಸಂಕ್ಷಿಪ್ತವಾಗಿ ಸಮರೈಸ್ ವರ್ಜನ್ ಆಫ್ ಪ್ರಿಕಾಷನ್ಸ್ ಅದ್ರ ಬಗ್ಗೆ ಸ್ವಲ್ಪ.
2: ಪ್ರಿಕಾಷನ್ ಸಮರೈಸ್ ಮಾಡಬೇಕಾದ್ರೆ ಬಹಳ ಮುಖ್ಯವಾದದ್ದು ಮಾತ್ರನ ಮಿಸ್ ಮಾಡಬಾರ್ದು. ರೆಗ್ಯುಲರ್ ಆಗಿ ಫುಡ್ ತಗೋಬೇಕಾಗುತ್ತೆ, ಅಂದರೆ ಎವ್ರಿ ಮೀಲ್. ಯಾಕಂದರೆ ಎಲ್ಲ ಮೋಸ್ಟ್ ಆಫ್ ದ ಮೆಡಿಕೇಷನ್ಸ್ ವಿಲ್ ಬಿ ಆಫ್ಟರ್ ದ ಫುಡ್. ಸೊ ನೀವು ಕರೆಕ್ಟಾಗಿ ಫುಡ್ ತಗೋಬೇಕಾಗುತ್ತೆ. ಫುಡ್ ತೊಗೊಂಡ ನಂತರ ನಾವು ಡ್ರಗ್ಸ್ ತೊಗೋಬೇಕಾಗುತ್ತೆ. ಒಂದು ಡ್ರಗ್ಸ್ ಕೂಡ ಮಿಸ್ ಮಾಡೋಂಗಿಲ್ಲ. ಅದು ಮಿಸ್ ಮಾಡಿದ್ರೆ ಏನಾಗುತ್ತೆ, ಬರೀ ಒಂದ್ಸತಿ ಮೂರ್ಛೆ ಆಗೋದಲ್ಲ, ಅದು ಕಂಟಿನ್ಯೂಸ್ ಸೀಜರ್ಸ್ ಬರೋ ಒಂದು ಚಾನ್ಸಸ್ ಇರುತ್ತೆ. ದಟ್ಸ್ ಕಾಲ್ಡ್ ವಿಡ್ರಾವಲ್ ಸೀಜರ್. ಅದು ಯೂಶ್ವಲಿ ಪ್ರೋಗ್ರೆಸ್ ಟು ಸ್ಟೇಟಸ್ ಎಪಿಲೆಪ್ಟಿಕಸ್. ನಾನು ಹೇಳಿದ ಮುಂಚೆ ಹೇಳಿದಂಗೆ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಬಂದುಬಿಡುತ್ತೆ ಒಂದು ಮಾತ್ರೆ ಮಿಸ್ ಮಾಡಿದ್ರೆ. ಸೊ ಅದು ಬಹಳ ಮುಖ್ಯ. ನೆಕ್ಸ್ಟ್ ಸ್ಲೀಪ್ ಇಸ್ ವೆರಿ ವೆರಿ ವೆರಿ ಇಂಪಾರ್ಟೆಂಟ್. ಸ್ಲೀಪ್ ಮಿಸ್ ಮಾಡೋಂಗಿಲ್ಲ. ಅದು ಸ್ವಲ್ಪ ಈ ಮಿನಿಮಮ್ 7-8 hours ಸ್ಲೀಪ್ ಬೇಕೇ ಬೇಕು. ಈ ಒಂದು ಎಪಿಲೆಪ್ಸಿ ಇರೋ ಪೇಷಂಟ್ಸ್ಗೆ ಸ್ಲೀಪ್ ಅನ್ನೋದು ಭಾಳ ಮುಖ್ಯ. ಆದಷ್ಟು ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಸೈಟಿ ಅವಾಯ್ಡ್ ಮಾಡಬೇಕಾಗುತ್ತೆ. ಅಂದರೆ ಅದು ಈಸಿಲಿ ಅವಾಯ್ಡಬಲ್ ಅಲ್ಲ. ಈಗ ಒಬ್ಬರು ನಾರ್ಮಲ್ ಲೈಫ್ ಲೀಡ್ ಮಾಡ್ತಿದ್ದಾರೆ ಅಂದರೆ ಮಿನಿಮಮ್ ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಸೈಟಿ ಈಸ್ ದೇರ್. ಬಟ್ ಆದಷ್ಟು ವಿ ನೀಡ್ ಟು ಬಿ ಸಪೋರ್ಟಿವ್. ಸೊ ಆ್ಯಂಡ್ ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಸೈಟಿ ಶುಡ್ ಬಿ ಕಂಟ್ರೋಲ್ಡ್. ನೆಕ್ಸ್ಟ್ ಭಾಳ ಮುಖ್ಯವಾದದ್ದು ಅಂತ ಹೇಳಿದ್ರೆ, ಈಗ ನಿದ್ದೆ ಮಿಸ್

0: ಯಾವುದೇ ರೀತಿ ಕೆಲಸ ಮಾಡುವುದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಅವರು ಪದೇ ಪದೇ ನಮ್ಮ ಹಾಸ್ಪಿಟ್ಲಿಗೆ ಬರ್ತಿರ್ತಾರೆ, ನಾವು ಪದೇ ಪದೇ ಮಾತುಗಳು ಚೇಂಜ್ ಮಾಡ್ತಿರ್ತೀವಿ, ಮತ್ತೆ ಅವ್ರು ಹೇಳ್ತಾರೆ ಈ ಒಂದು ಅಭ್ಯಾಸ ಅವ್ರಿಗೆ ಶುರು ಮಾಡ್ಕೊಂಡಿದ್ದಾರೆ ಅಂತ. ಸೊ ಹಾಗಾಗಿ ಅದನ್ನು ಆದಷ್ಟು ಅವಾಯ್ಡ್ ಮಾಡಲೇಬೇಕಾಗುತ್ತೆ. ಕೆಲವೊಮ್ಮೆ ಆ ಔಷಧಿ ಜೊತೆ ಆಲ್ಕೋಹಾಲ್ ಕೂಡ ಸೇರಿದಾಗ ಅವ್ರು ಮೂರ್ಛೆ ಹೋಗೋ ಒಂದು ಇಂಟೆನ್ಸಿಟಿ ಏನಿತ್ತಲ್ಲ ಅದು ಡಬಲ್ ಆಗುತ್ತೆ. ಸೊ ಆ ಥರ ಒಂದು ಸಿಚುವೇಶನ್ಸಲ್ಲಿ ಇದನ್ನು ಅವಾಯ್ಡ್ ಮಾಡೋದು ಭಾಳ ಅಗತ್ಯ.
1: ಖಂಡಿತ ಸರ್. ಆ್ಯಂಡ್ ಈ ಒಂದು ವಿಷಯ, ಈ ಪ್ರಿಕಾಷನ್ ಮುಂಜಾಗೃತ ಕ್ರಮಗಳನ್ನು ಸಂಕ್ಷಿಪ್ತವಾಗಿ ಹೇಳಿದಕ್ಕೆ ಧನ್ಯವಾದ. ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್?
0: ಕೊನೆಯದಾಗಿ ನನ್ನ ವಿನಂತಿ, ಎಲ್ಲರೂ ಈಗ ತಿಳ್ಕೊಂಡಿದ್ದಾರೆ ಪ್ರಿಕಾಷನ್ಸ್ ಏನಿದೆ, ಯಾವಾಗ ನಾವು ಮೂರ್ಛೆ ರೋಗ ಅನ್ನೋದನ್ನ ಹೇಳ್ಬೋದು, ಮೂರ್ಛೆ ಹೋಗೋದು ಯಾವಾಗ, ಅದರ ಲಕ್ಷಣಗಳು ಏನಿದೆ, ಈಗ ನೀವು ಮಾಹಿತಿ ನೀವು ತಿಳ್ಕೊಂಡಿದ್ದ ಕೂಡಲೇ ನೀವು ತಿಳ್ಕೊಳ್ತೀರಾ, ಮತ್ತು ನೀವು ಅಲ್ಲಿಗಲ್ಲಿಗೆ ಬಿಡ್ತೀರಾ, ಇಲ್ಲ ಒಂದಿನ ಮೋಸ್ಟ್ಲಿ ಡಿಸ್ಕಸ್ ಮಾಡ್ಬೋದು, ಅದು ಅಲ್ಲಿಗೆ ಬಿಡಬಾರ್ದು, ಅದು ನನ್ನ ವಿನಂತಿ. ಆದಷ್ಟು ನಿಮ್ಮ ಫ್ಯಾಮಿಲಿ, ನಿಮ್ಮ ಕುಟುಂಬದಲ್ಲಿ ಯಾರಿದ್ದಾರೆ, ಇಲ್ಲ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಲಿ, ಆದಷ್ಟು ಇದನ್ನು ನೀವು ಸ್ಪ್ರೆಡ್ ಮಾಡಬೇಕು. ಸೊ ಶೇರ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್, ಆದಷ್ಟು ಇದನ್ನು ಶೇರ್ ಮಾಡಿ. ಮತ್ತು ಎಪಿಲೆಪ್ಸಿ ಮೂರ್ಛೆ ರೋಗ ಕೂಡ ಅದನ್ನು ಕ್ಯೂರ್ ಅನ್ನೋದೊಂದು ಇದೆ, ಈಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಆಗಿದೆ, ಸರ್ಜರಿ ಮುಖಾಂತರ ನಾವು ಅದನ್ನು 100% ಕ್ಯೂರ್ ಮಾಡೋ ಒಂದು ಅವಕಾಶ ಇದೆ ಅನ್ನೋದನ್ನು ಕೂಡ ನೀವು ಅದನ್ನು ತಲುಪಿಸಬೇಕಾಗುತ್ತೆ. ಅದು ನನ್ನ ವಿನಂತಿ.
1: ಅದ್ಭುತ ಸರ್. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮೂರ್ಛೆ ರೋಗ ಎಪಿಲೆಪ್ಸಿ ಬಗ್ಗೆ ನಾವು ಮಾತನಾಡಿದ್ವಿ. ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ಮಾಹಿತಿಯನ್ನು ಹಂಚಿಕೊಂಡರು ಡಾಕ್ಟರ್ ಶಬರಿ ಗಿರೀಶನ್ ಅವರು, ಮೂರ್ಛೆ ರೋಗ ಮತ್ತು ಕ್ರಿಯಾತ್ಮಕ ನರರೋಗ ಚಿಕಿತ್ಸಕರು, ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆ ಬೆಂಗಳೂರಿನಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಸರ್, ತಮ್ಮ ಬಹುಮೂಲ್ಯ ಸಮಯ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ಅಂಡ್ ನಮಸ್ಕಾರ.
0: ಧನ್ಯವಾದ. ಥ್ಯಾಂಕ್ ಯು.
1: ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿ. ಇದು 90.4 FM. ನಿಮ್ಮೊಂದಿಗೆ ಎಂದಿನಂತೆ ನಾನು ಅನುಪಮ. ಕಾರ್ಯಕ್ರಮವಿದು ಮಹಿಳಾ ವೇದಿಕೆ. ಇಂದು ಒಬ್ರು ಬಹಳ ವಿಶೇಷವಾದಂತಹ ಅಪರೂಪದ ಸಾಧನೆ ಮಾಡಿದಂತಹ ಸಾಧಕಿ ನಮ್ಮ ಜೊತೆಗಿದ್ದಾರೆ. ಸಾವಿರಾರು ವರ್ಷಗಳಿಂದ ಕೇವಲ ಪುರುಷರಿಗೆ ಮಾತ್ರ ಸೀಮಿತವಾಗಿದ್ದಂತಹ ಈ ಒಂದು ಕ್ಷೇತ್ರ, ಈ ಒಂದು ವೃತ್ತಿ, ಇಂತಹ ಒಂದು ವೃತ್ತಿಯನ್ನ ತಮ್ಮದಾಗಿಸಿಕೊಂಡು ಬೆಳಗಾವಿಯ ಮಹಿಳಾ ಪುರೋಹಿತರು, ಬರೀ ಮಹಿಳಾ ಪುರೋಹಿತರಲ್ಲ, ಬೆಳಗಾವಿಯ ಪ್ರಥಮ ಮಹಿಳಾ ಪುರೋಹಿತರು ಶ್ರೀಮತಿ ಗುರುಮಾತಾ ಭಾರತಿ ಈಶ್ವರ್ ಕುಡುಚಿಮಠ್ ಅವರು ನಮ್ಮೊಂದಿಗಿದ್ದಾರೆ. ಅಮ್ಮ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ
0: ಅಮ್ಮ. ನಿಮಗೆ ಮೊದಲೇನಾದ್ರೂ ಕಲ್ಪನೆ ಅನ್ನೋದಿತ್ತ, ನಾನು ಚಿಕ್ಕ ವಯಸ್ಸಿನಲ್ಲಿ ಈ ಒಂದು ವೇದಾಭ್ಯಾಸ ಮಾಡ್ತೀನಿ ಅನ್ನುವಂತ ಏನಾದ್ರೂ ಒಂದು ಕಲ್ಪನೆ ಏನಾದ್ರೂ ಇತ್ತ?
1: ಇಲ್ಲ, ನನಗೆ ಆ ತರ ಏನು ಕಲ್ಪನೆ ಇರಲಿಲ್ಲ, ಮತ್ತೆ ಮಾಡ್ಬೇಕು ಅನ್ನೋಂತ ಹವ್ಯಾಸಿನಂತೂ ಏನು ಮಾಡಿಲ್ಲ. ನಾನು ನಮ್ಮ ತಾಯಿಯವರ ತಂದೆ ಒಬ್ಬ ಸ್ವಾಮಿ ಆಗಿರೋದ್ರಿಂದ ಕಾದ್ರೋಳಿ ಮಠದಲ್ಲಿ ಸಿಮಿ ಮಠ ಅವ್ರದ್ದು ಅಪ್ಪ ಶಿವಗಳು ಸಿಮಿ ಮಠ ಅಂತೇಳಿ ಮಠದಲ್ಲಿ ಇಂಥದೆಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ವಿ. ವೇದ ಅಭ್ಯಾಸ, ಆಮೇಲೆ ಶಾಸ್ತ್ರ ಪ್ರೊಫೆಷನ್ ಇದೆಲ್ಲ ನಡೀತಾ ಇದ್ವು. ಸರ್ಸ್ ಹಂಗೆ ಆಟ ಆಡ್ತಾ ಆಡ್ತಾ ನಾವು ಕೇಳ್ತಾ ಕೇಳ್ತಾ ಬಂದಿರುವಂಥದ್ದು. ಕೇಳ್ತಾ ಕೇಳ್ತಾ ಸ್ವಲ್ಪ ಏನಾದರೂ ಬರ್ತಿತ್ತು ನನಗೆ. ಆದರೆ ಏನಾದರೂ ಮಾಡಬೇಕು ಅಂತ ನಾನೇನು ಮಾಡಿದೋಳಲ್ಲ. ಅಭ್ಯಾಸ ಮಾಡಬೇಕು, ಏನಾದರೂ ಓದ್ಕೋಬೇಕು ಅಂತ ಯಾವುದು ಮಾಡಿಲ್ಲ.
0: ಹಾಗಿದ್ರೆ ಯಾವಾಗ

0: ಈ ಒಂದು ವಿದ್ಯಾಭ್ಯಾಸವನ್ನು ನೀವು ಪ್ರಾರಂಭ ಮಾಡಿದ್ರಿ?
1: ನಾನು ಚಿಕ್ಕವಳಿದ್ದಾಗಿಂದ ನನಗೆ ಸ್ವಲ್ಪ ವಚನಗಳ ಸಾಹಿತ್ಯಗಳ ಬಗ್ಗೆ ಹೆಚ್ಚು ಇಂಟ್ರೆಸ್ಟ್ ಅಂದರೆ ಸ್ಕೂಲ್ನಲ್ಲಿ ವಚನಗಳ ಬಗ್ಗೆ ಏನಾದರೂ ಪ್ರೋಗ್ರಾಮ್ ಇಟ್ಟರು, ಸ್ಕೂಲ್ಗೆ ಏನೇ ಪ್ರೋಗ್ರಾಮ್ ಇಟ್ಟರು ಅದರಲ್ಲಿ ಭಾಗವಹಿಸುವಂಥದ್ದು ಸ್ವಾಭಾವಿಕವಾಗಿ ನನಗೆ ರೂಢಿಯಲ್ಲಿತ್ತು. ಆಮೇಲೆ ನಮಗೆ ನಮ್ಮ ಗುರುಗಳೆಲ್ಲ ಕರಿತಿದ್ರು ಲೈಟ್ ಇಲ್ಲಿಗೆ ಮೈಕ್ ಅಂತ ಕರಿತಿದ್ರು. ಅವಾಗ ಏನಿಲ್ದ್ರೂ ಆಕೆ ಸೌಂಡು ಜಾಸ್ತಿ ಇರ್ತದೆ, ಎಲ್ಲಾದ್ರೂ ಮುಂದುವರಿತಾಳೆ ಅಂತ ಹೇಳ್ತಾ ಇದ್ರು. ಆಮೇಲೆ ನಮ್ಮ ತಂದೆ ಸೆಕ್ರೆಟರಿ ಆಫೀಸರ್ ಆಗಿದ್ರು. ಆ ಸ್ಕೂಲ್ನಲ್ಲಿ ನನಗೆ ಸಾಕಷ್ಟು ಎಲ್ಲರೂ ಪ್ರೋತ್ಸಾಹ ಕೊಡ್ತಾ ಇದ್ರು. ಅದೇ ಒಂದು ಕಾರಣಕ್ಕೇನೆ ಏನೋ ನನ್ನ ಬೆಳವಣಿಗೆಗೆ ಅವಶ್ಯಕವಾಗಿ ನನಗೆ ಮುಂದುವರೆಯಕ್ಕೆ ಕಾರಣ ಆಯಿತು. ಮುಂದೆ ನಾನು ಮ್ಯಾಟ್ರಿಕ್ ಆದಮೇಲೆ ಕಲಿಬೇಕಂತ ಇಚ್ಛೆ ಆಯಿತು, ಆದರೆ ಹಳ್ಳಿಗಳಲ್ಲಿ ಹೆಣ್ಮಕ್ಳು ಕಲಿಯೋದಕ್ಕೆ ಹೆಚ್ಚು ಅವಕಾಶ ಇರಲಿಲ್ಲ. ಅಂದಮೇಲೆ ಮ್ಯಾಟ್ರಿಕ್ ಆಗಿ ಒಂದು ವರ್ಷಕ್ಕೆ ನನಗೆ ಸುಳೆ ಬಾಬು ಈಶ್ವರ್ ಕುಡ್ಸಿಮಠ ಅವ್ರ ಜೊತೆ ಮ್ಯಾರೇಜ್ ಮಾಡಿದ್ರು. ಮ್ಯಾರೇಜ್ ಆದಮೇಲೆ ಕಲಿಬೇಕನ್ನೋ ಹವ್ಯಾಸ ನಂಗೆ ಕಡಿಮೆ ಆಗಿರಲಿಲ್ಲ. ಆದರೂ ಕೂಡ ಗಂಡನ ಮನೆಗೆ ಬಂದಮೇಲೆ ಅದು ಹಳ್ಳಿಯಲ್ಲಿ ಅಂದ ಕೂಡಲೇ ಅವರು 5-6 ವರ್ಷ ನನಗೆ 2 ಮಕ್ಕಳಾಗೋರಿಗೂ ಏನೂ ಕಲಿಯೋಕ್ಕೆ ಅವಕಾಶ ಸಿಗಲೇ ಇಲ್ಲ. ಆಮೇಲೆ ನಮ್ಮನೆಯವರು ಟ್ರಾನ್ಸ್ಪೋರ್ಟ್ ತೆಗೆದ್ಮೇಲೆ, ಹೊಸ ಟ್ರಾನ್ಸ್ಪೋರ್ಟ್ ಆದಮೇಲೆ ನಾನು ಬೆಳಗಾವಿಗೆ ಬಂದೆ. ಬೆಳಗಾವಿಗೆ ಬಂದಮೇಲೆ ಆಸೆ ಇತ್ತು ಕಲಿಬೇಕಂತ, ಏನಂತಾರೋ ಏನಂತಾರೋ ಅಂತ 2-3 ವರ್ಷ ಜಗ್ಗಿದೆ. ಆಮೇಲೆ ನಮ್ಮ ಮನೆಯವ್ರ ಮುಂದಂದೆ ನಾನು ಕಲಿಬೇಕನ್ನೋ ಆಸೆ ಇದೆ ಅಂತ. ನೀನೇನು ದಿವಸ ದಿವಸ ದಿನಾಲೂ ಕಾಲೇಜ್ಗೆ ಹೋಗೋರು ಪಾಸ್ ಆಗಲ್ಲ, ನೀನು ಇವಾಗ ಕುಂತಿವಾಗ ಪಾಸ್ ಆಗಕ್ಕೆ ಅಂತಂದ್ರು. ಆದರೂ ಟ್ರೈ ಮಾಡೋನು ನಾನು ಎಕ್ಸಾಮ್ ಕಟ್ತೀನಿ ಅಂದೆ. ನೀನು ವಿಚಾರ ಕಟ್ಟು ಅಂತ ಹೇಳಿದ್ರು. ಆಮೇಲೆ ನಾನು ಎಕ್ಸಾಮ್ ಕಟ್ಟಿದೆ. ಎಕ್ಸಾಮ್ ಕಟ್ಟಿ ಸೆಕೆಂಡ್ ಇಯರ್ ಎಕ್ಸಾಮ್ ಆದಮೇಲೆ 4 ವಿಷಯಗಳನ್ನು ಪಾಸ್ ಆದೆ. ಪಾಸ್ ಆಗಿ SS ಆಮೇಲೆ ಇಂಗ್ಲೀಷ್ ವಿಷಯ ಉಳಿತು ನನಗೆ. ಆಮೇಲೆ ನಮ್ಮ ಮನೆಯವರು 4 ವಿಷಯ ಪಾಸ್ ಆದ್ಯಾ ನೀನು ಅಂತ ಹಿಂಗೆ ನನಗೆ ಅಂದರು. ಅಂದರೆ ನಾನು ಟ್ರೈ ಮಾಡಬಲ್ಲೆ ಅನ್ನೋದು. 2-3 ವರ್ಷ ನನಗೆ PUC ದಾಟಕ್ಕೆ ಟೈಮ್ ತೊಗೊಂಡ್ಬಿಡ್ತು. ಆಮೇಲೆ ಅಂದರೆ ಇವರು ಟ್ರಾನ್ಸ್ಪೋರ್ಟ್ ಇತ್ತು ಅಂದ್ಕೊಳ್ಳಿ ನಾನು ಕಲಿಯಕ್ಕೆ ಏನು ಪ್ರಾಬ್ಲಮ್ ಇರಲಿಲ್ಲ. ಆಮೇಲೆ 2-3 ವರ್ಷ ಮತ್ತೇನು ಪ್ರಾಬ್ಲಮ್ ಆಯಿತು, ಇನ್ನೇನು ಕಡಲೇದು ಬಿಡು ಅಂತ ಬಿಟ್ಟೆ. ಅಂದರೆ 3 ವರ್ಷ ನನಗೆ PUC ದಾಟಕ್ಕೆ ಜಗ್ಗಿತು. ಅಂದಮೇಲೆ ಮುಂದೆ ನನಗೆ ವರ್ಷ ಆಗೋದಿಲ್ಲ ಏನೋ ಅಂತ ಬಿಟ್ಟೆ. ಆಮೇಲೆ ಕೆಪದಲ್ಲಿ ಅಂಗಡಿಯವರು ಕಾಲೇಜ್ ತೆಗೆದ್ರು ಅಂತ ಗೊತ್ತಾದ್ಮೇಲೆ ಆಮೇಲೆ ನಾನು ಇನ್ನೊಂದ್ಸಲ ಟ್ರೈ ಮಾಡಬೇಕು ಅಂತ BA ಎಕ್ಸಾಮ್ ಕಟ್ಟಿದೆ. BA ಎಕ್ಸಾಮ್ದಲ್ಲಿ ನನಗೆ 75% ನಾನು ಎಕ್ಸಾಮ್ದಲ್ಲಿ ಮಾಡಿದೆ. ಅಂದರೆ ಇನ್ನು ನಾನು ಮುಂದೆ ಬರಿಬೋದು ಅಂತೇಳಿ ನನಗೆ ಅದು ನನ್ನ ಕನಸನ್ನು ನಾನು ಮುಂದುವರಿಸ್ಬೋದು ಅಂತ ಹಾಗೆ ಮತ್ತೆ ಅಭ್ಯಾಸವನ್ನು ಮುಂದುವರಿಸ್ತಾ ಇದ್ದೆ. ಅಕಸ್ಮಾತಾಗಿ ನಮ್ಮ ಮನೆಯವರು ಟ್ರಾನ್ಸ್ಪೋರ್ಟ್ ಲಾಸಿಗೆ ಬಂತು. ಲಾಸಿಗೆ ಬಂದಮೇಲೆ ನಂತರ ನಾನು ಯಾರ ಮನೆಯಲ್ಲಿ ಬಾಡಿಗೆ ಇದ್ದೇನೋ ಅವ್ರ ಮನೆಯಲ್ಲಿ ಏನಾಯ್ತು ಅಂದರೆ ಅವರು ಮಾಲಕರು ತೀರ್ಕೊಂಡಿದ್ರು. ತಿರ್ಕೊಂಡಾಗ ಯಾರೂ ಅವನಿಗೆ ಪೂಜೆ ಮಾಡಕ್ಕೆ ಸಾಮಗಳಿರ್ಲಿಲ್ಲ. ಅವತ್ತೆಲ್ಲ ಸಾಮಗಳು ಬಿಜಿ ಆಗಿದ್ರು. ಒಳ್ಳೆ
0: ಶಿವ ಸಂಸ್ಕಾರ ಮಾಡ್ಲಿಕ್ಕೆ
1: ಶಿವ ಸಂಸ್ಕಾರ ಮಾಡ್ಲಿಕ್ಕೆ ಯಾರೂ ಇರಲಿಲ್ಲ. ಆಮೇಲೆ ಅವರನ್ನಾದ್ರೂ ನೀವು ಸಾಮಗಳಿದ್ರಿ ಯಾರಾದ್ರೂ ಒಂದ್ ಸ್ವಲ್ಪ ಹೇಳಿ ಕರೆಸ್ರಿ ಕರೆಸ್ರಿ ಅಂತ ನಮ್ಗೆ ಅಣ್ಣಕತ್ರು. ನಂತರ ನಾನೇನ್ ಮಾಡಿದೆ, ಇಲ್ಲಿ ವಿಜಯ್ ಶಾಸ್ತ್ರಿ ಅವರಂತ ನಮ್ಮ ಮಾಮ ಇದಾರೆ, ಅವ್ರಿಗೆ ಫೋನ್ ಮಾಡಿದೆ. ಅನ್ನಂತ ಮಾಮರ್ ಹಿಂಗಾಗ್ಯದ, ಏನ್ ಮಾಡುದು, ಇಲ್ಲಿ ಯಾರು ಸಾಮಗಳಿಗೆ ಸದ್ಯ ಯಾರು ಖಾಲಿ ಇಲ್ಲ, ನಿನಗೇನಾಗೈತಿ ಮಾಡು, ನೀನ್ ಮಾಡಬಲ್ಲೆಲ್ಲ ನೀ ಮಾಡು ಅಂತಂದ್ರು. ಅವ್ರಿಗೆ ಮೊದ್ಲಿಂದ ಗೊತ್ತಿತ್ತು ನಂದು ಅಂದ್ರೆ ಮ್ಯಾರೇಜ್ ಆಗಿ ಬಂದಾಗಿಂದನು ನಾ ಹೆಂಗಿದ್ದೀನಿ, ನಾನು ಹೆಂಗ್ ಮಂತ್ರ ಹೇಳ್ತೀನಿ, ಆಮೇಲೆ ನಾನು ವಚನ ಸಾಹಿತ್ಯದಲ್ಲಿ ಹೇಗಿದ್ದೀನಿ, ಇದೆಲ್ಲ ಅವ್ರಿಗೆ ಮೊದ್ಲೇನು ಗೊತ್ತಿತ್ತು. ಆಮೇಲೆ ಆಯ್ತು ನೀನು ಮಾಡು ಅಂತ ಅಂದ್ರು ಅವರು. ಹೌದು, ನಾನು ಯಾಕೆ ಮಾಡಬಾರ್ದು, ಯಾಕಂದ್ರೆ ಚಿಕ್ಕವಳಿದ್ದಾಗಿ ನಾನು ಗಾರ್ಗಿಯ ಮೈತ್ರಿಯರ ಬಗ್ಗೆ ಕೇಳ್ತಾ ಇದ್ದೆ, ಋಷಿ ಪತ್ನಿಯವರು ಎಲ್ಲ ವೈದ್ಯಕೀಯ ಮಾಡ್ತಿದ್ರು ಅನ್ನೋದನ್ನ ಕೇಳ್ತಾ ಇದ್ದೆ. ಕೇಳಿದ್ದೆ ಹೊರತು ನಾನು ಮಾಡ್ಬೇಕಂತ ಯಾವಾಗ ನನ್ನ ತಲೆ ಬಂದಿರಲಿಲ್ಲ. ಹೌದಲ್ಲ ಮಾಡ್ಬೋದಲ್ಲ ಅಂತ ನಮ್ಮ ತಂದೆ ಫೋನ್ ಹಚ್ಚಿದೆ. ನಮ್ಮ ತಂದೆ ಅಂದ್ರೆ ಹೌದು ಮಾಡ್ಬೋದು, ಅದೊಂದು ಹರಕರ್ವಿ ನಾವು ಚೆಲ್ಲಬೇಕು, ಹೊಸ ಅರಿವಿ ತೊಡಬೇಕು, ಇದೇ ನೇಮ, ಅದು ಹೋಗೈತಿ ಕಳಿಸ್ಬೇಕು ಅನ್ನೋದನ್ನ ಒಂದು ಭಾವನೆ ಇಟ್ಟುಕೊಂಡು ನೀನು ಅಂಜಲಾರದೆ, ಹೆಣ್ಮಕ್ಕಳಲ್ಲಿ ಮನಸ್ಸಿನಲ್ಲಿ ದುಗಡದೆ ಭಾಳ ಇರುತ್ತೆ, ಅದನ್ನ ನೋಡಿ ನೀ ಹೆದರ್ಲಾರದೆ ಮಾಡಿದೆ ಅಂದ್ರೆ ನೀವು ಮಾಡಕ್ ಅಡ್ಡ ಇಲ್ಲ ಮಾಡು ಅಂತ ಹೇಳಿದ್ರು. ಅವರೇ ಇದರಲ್ಲಿ ಒಂದೆರಡು ಮಂತ್ರ ಹೇಳಿದ್ರು, ಈ ಮಂತ್ರವನ್ನ ಹೇಳಿ ನೀನು ಸಂಸ್ಕಾರ ಮಾಡಬೇಕು ಅಂತ. ಅವತ್ತು ನಾನು BA ಎಕ್ಸಾಮ್ ಕೂತಿದ್ದೆ, ಲಾಸ್ಟ್ ಇಯರ್ BA ಎಕ್ಸಾಮ್ ಕೂತಿದ್ದೆ. ಅವಾಗ ಅವರು ಆಯ್ತು ಅಂತ ಹೇಳಂದ್ರೆ ನಾನು ಎಕ್ಸಾಮ್ ಹೋಗೋದೈತಿ ಅಂತ ಹೇಳಂದ್ ಅಲ್ಲಿ ಹೋಗಿ ಅದು ಶಿವಸಂಸ್ಕಾರ ಪೂಜೆ ಮಾಡಿ ಆ ಮಂತ್ರ ಹೇಳಿ ನಾನು ಮತ್ತೆ ಸ್ನಾನ ಮಾಡಿ ಎಕ್ಸಾಮ್ ಕೂತೆ.
0: ಅಂದ್ರೆ ನಿಮ್ಮ ಪುರೋಹಿತ್ಯ ಸ್ಟಾರ್ಟ್ ಆಗಿದ್ದು
1: ಶಿವಸಂಸ್ಕಾರ ಅಂದ್ರೆ. ಅದಕ್ಕಿಂತ ಮೊದ್ಲು ಏನಾಯ್ತು ಅಂದ್ರೆ ನಮ್ಮ ಟ್ರಾನ್ಸ್ಪೋರ್ಟ್ ಲಾಸ್ ಆದ್ಮೇಲೆ ನಮ್ಗೆ ಊರಿಗೆ ಕರೆಯಕ್ ಬಂದ್ರು, ಬೇಡ ಇಲ್ಲಿ ಟ್ರಾನ್ಸ್ಪೋರ್ಟ್ ಹೋದ್ಮೇಲೆ ನೀವೇನ್ ಮಾಡಾಕಿರ್ತೀರಿ ಬರ್ರಿ ಅಂತ. ಆದ್ರೆ ನಾವು 2 ಮಕ್ಕಳಿಗೆ ನಾನು ಆಗ್ಲೇ ಇಲ್ಲಿ ಒಳ್ಳೆ ಸ್ಕೂಲಿಗೆ ಅಂದ್ರೆ BK ಮಾಡಲ್ ಸ್ಕೂಲಿಗೆ ಹಚ್ಚಿದ್ದೆ. ನಾನು ಊರಿಗೆ ಹೋಗೋದನ್ನ ಮಕ್ಕಳು ಎಜುಕೇಶನ್ ತೊಂದರೆ ಆಗುತ್ತೆ, ಮತ್ತೆ ನಾನು ಏನಾದ್ರೂ ಇಲ್ಲೇ ಮಾಡ್ಬೇಕು, ಸಿಟಿಯಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದಲ್ಲ ಅಂತ ನನ್ನ ತಲೆಯಾಗಿತ್ತು. ಅವಾಗ ಅಕಸ್ಮಾತ್ ಆಗಿ ನಮ್ಗೆ ಮೆಣಸಿನಲ್ಲಿ ಹನುಮಂತ ದೇವ್ರ ಗುಡಿ ಪೂಜೆ ಬಂತು. ನಮ್ಮ ಮನೆಯವರು ನನಗೇನ್ ಬರೋದಿಲ್ಲ ಮಂತ್ರದ್ದು, ನಾ ಇನ್ನೂ ಅಂತೇನು ಅಭ್ಯಾಸ ಮಾಡಿಲ್ಲ, ನನಗೆ ಆಗುದಿಲ್ಲ ಅಂದ್ರು. ಆದ್ರೆ ನಾನೇ ನಮಗೆ ಜಂಗಮತ್ವಾಗಿ ಬಂದಿರುವಂತಹದ್ದು, ನಾವು ಅದನ್ನ ಬಿಟ್ಕೊಡ್ಬಾರ್ದು ಅಂತ ತಿಳ್ಕೊಂಡು ನಾನೇ 15-20 ದಿವಸ ಪೂಜೆಗೆ ಹೋದೆ. ಅಲ್ಲಿ ಜನ ಎಲ್ಲ ಹೆಣ್ಮಕ್ಳು ಪೂಜೆ ಮಾಡಬಾರ್ದು, ಹೆಣ್ಮಕ್ಳು ಪೂಜೆ ಮಾಡಬಾರ್ದು ಅಂತ ಅಂದ್ರು. ನಾನು ಏನಾಗತ್ತಾಗಲಲ್ಲ, ದೇವ್ರ ಪೂಜೆ ಮಾಡೋದು ದೇವ್ರಿಗೆ ಬೇಕಾಗಿರೋದು ಭಕ್ತಿ ಹೊರತು ಶರೀರ ಅಲ್ಲ, ಶರೀರ ಸುಳ್ಳು ಅಂತ ನಾನು ಎಲ್ಲಾನು ಕೇಳಿದ್ದೀನಿ. ಇಲ್ಲಿವರೆಗೂ ವೇದಾಭ್ಯಾಸ ಮಾಡುವಾಗ ಪ್ರವಚನ ಕೇಳುವಾಗ ಅಲ್ಲೆಲ್ಲಿಗೆ ಅಲ್ಲೆಲ್ಲಿ ಪ್ರವಚನ ಕೇಳ್ತಿದ್ರು ಕೇಳಿದ್ದನ್ನ ಮನನ ಮಾಡ್ತಾ ಇದ್ದೆ. ಆಮೇಲೆ ಹೌದು ಇಷ್ಟೆಲ್ಲ ಶರೀರ ಸುಳ್ಳು ಅಂತ ಹೇಳಿದ್ದಾರೆ, ಮತ್ತೆ ಶರೀರ ಸುಳ್ಳು ಅಂತ ಹೇಳಿದ್ಮೇಲೆ ದೇವರಿಗೆ ಭಕ್ತಿ ಬೇಕಾಗಿದೆ ಅಂತ ಹೇಳ್ತಾರೆ, ನಾನು ಯಾಕೆ ಭಕ್ತಿಯಿಂದ ಮಾಡಬಾರ್ದು, ಏನ್ ಮಾಡ್ತಾನೆ ಮಾಡ್ಲಿ ಹನುಮಂತಿಯವರು ಅಂತೇಳಿ ನಾನು ಹೋಗಿ ಪೂಜೆ ಸ್ಟಾರ್ಟ್ ಮಾಡಿದೆ. ನಾನು ಹೇಗಾಗಿ ಪೂಜೆ ಸ್ಟಾರ್ಟ್ ಮಾಡಿದಿನೋ ಅಲ್ಲೆಲ್ಲ ಏನ್ ಮಾಡಕತ್ತಾರೆ ಅಂದ್ರೆ ಗುಡಿಗೆ ಬರೋರು ಕೇಳೋರು. ಆಮೇಲೆ ನಾನಂದೆ, ಸೀತಾಮಾತೆಯನ್ನ ಹೃದಯದಲ್ಲಿ ಇಟ್ಕೊಂಡಿರುವಂತ ಹನುಮಂತ ತಾಯಿ ಅಂತ ಪೂಜೆ ಮಾಡ್ತಾನೆ, ಮತ್ತೆ ನಾನು ಒಂದ್ ಬಗ್ಗೆ ಹೆಣ್ಮಗಳು. ಅವನೇನ್ ಮಾಡ್ತಾನೆ ಮಾಡ್ಲಿ ನೋಡೋಣ ಅಂತ ಹೇಳಂದ ಧೈರ್ಯದಿಂದ ಮಾಡಕತ್ತಲ್ಲ. ಎಲ್ಲರೂ ಮೊದ್ಲು ಬರದೇ ಇರೋರೆಲ್ಲ ಕೂಡ ಅಲ್ಲಿ ದೇವಸ್ಥಾನಕ್ಕೆ ಬರಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಮ್ಮ ಮನೆಯವ್ರು ಏನ್ ಮಾಡಿದ್ರು, ಇಲ್ಲ ನಾನು ಹೋಗ್ಬೇಕು ಅಂತೇಳಿ ತಾವು ಬರಕ್ ಸ್ಟಾರ್ಟ್ ಮಾಡಿದ್ರು. ಹೀಗೆ ನನ್ನ ವೈದಿಕ ವೃತ್ತಿ ಮುಂದುವರೆಯಕ್ ಸ್ಟಾರ್ಟ್ ಮಾಡಿತ್ತು. ಆಮೇಲೆ ಅವ್ರು ತಿರ್ಕೊಂಡಾಗ ನಾನೇನ್ ಮಂತ್ರ ಅಂದು ಪೂಜೆ ಮಾಡಿದೆ ಅಲ್ಲ, ಪೂಜೆ ಮಾಡಿ ಮತ್ತೆ ಸ್ನಾನ ಮಾಡಿ ಹೋಗಿ ಎಕ್ಸಾಮ್ ಬರೆದು ಬಂದು ಲಾಸ್ಟ್ ಮತ್ತೆ ಹೋಗಿ ಸ್ಮಶಾನದಲ್ಲಿ ಅಂತ ಸಂಸ್ಕಾರ ಮಾಡಿದೆ. ಅದು ಫಸ್ಟ್ ನಂದು. ಅವಾಗಿಂದ ಧೈರ್ಯ ಸ್ಟಾರ್ಟ್ ಆಯ್ತು ನನಗೆ.
0: ಅಮ್ಮ, ಇವಾಗ ನೀವು ಪ್ರಾರಂಭದಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ಎದುರಿಸಿದ್ರಿ? ಈಗ ಅಂದ್ರೆ ಏನಾಗುತ್ತೆ, ನಾನು ಪುರೋಹಿತೆ ಆಗ್ತೀನಿ ಅಂದಾಗ ನೀವು ಮೊದಲ ಹೆಜ್ಜೆಯನ್ನ ತೆಗೆದುಕೊಂಡಾಗ ಆಗ ಮನೆಯಿಂದ ಯಾವ ರೀತಿ ನಿಮಗೆ ಸಮಸ್ಯೆಗಳು ಪ್ರಶ್ನೆಗಳು ಬಂದವು? ಅಂದ್ರೆ ಇವಳಿಗೆ ಇದೇ ಕೆಲಸ ಬೇಕಿತ್ತ, ಬೇರೆ ಕೆಲಸ ಏನಾದ್ರು ಮಾಡಬಹುದಿತ್ತಲ್ಲ, ಈ ತರ ಎಲ್ಲ ಪ್ರಶ್ನೆ ಬರುತ್ತೆ. ನಿಮ್ಮ ಮನೆಯಿಂದ ಯಾವ ರೀತಿ ಪ್ರಶ್ನೆಗಳು ಬಂದವು?
1: ನಮ್ಮ ಮನೆಯಲ್ಲಿ ನಮ್ಮ ಮನೆಯವರಾದ್ರೂ ನಂಗೆ ಫುಲ್ ಸಪೋರ್ಟ್ ಇದ್ರು. ಹೌದು, ನಿನ್ ಕಡೆ ಆ ಕೆಪಾಸಿಟಿ ಐತಿ, ನೀನ್ ಮಾಡಬಲ್ಲೆ ಮಾಡು ಅಂತ ನಮ್ಮ ಮನೆಯವರಿದ್ರು. ಆಮೇಲೆ ನಮ್ಮ ತಂದೆಯವರಂದ್ರು, ನಮ್ಮನೇಲಿ ಹೆಣ್ಮಕ್ಳು ಯಾರು ಯಾವತ್ತು ನಮ್ಮ ತಾಯಿ ಮನೆಯಲ್ಲಿ ಅದೇ ತಂದೆ ಮನೆಯಲ್ಲಿ ಹೆಣ್ಮಕ್ಳು ಯಾರು ಹೊರಗೆ ಹೋಗಿಲ್ಲ, ಹೊರಗೆ ಹೋಗಿನೂ ಮಾಡಿಲ್ಲ, ಮತ್ತೆ ನಮ್ಮನೇಲಿ ಯಾರು ಮಾಡಿಲ್ಲಮ್ಮ ನೀ ಏನ್ ಮಾಡ್ತೀಯ ಅಂತ. ನಾನೇನು ಅಪರಾಧವನ್ನು ಮಾಡ್ತಾ ಇಲ್ಲಲ್ಲ, ಮತ್ತೆ ಸಮಾಜದಲ್ಲಿ ಏನು ಬಸವಣ್ಣವರು ಹೆಣ್ಮಕ್ಳಿಗಾಗಿ ಹೇಳಿದಾರಲ್ಲ ಅದ್ರ ಪ್ರಕಾರ ನಾನು ಮುಂದೊಂಟಿದ್ದೀನಿ, ನನಗೇನಾದ್ರೂ ಅಭ್ಯಂತರ ಇಲ್ಲಪ್ಪ, ನಾನು ಮುಂದುವರಿತೀನಿ. ನನ್ನ ಗಂಡನ ಮನೆ ನನಗೆಲ್ಲರೂ ಪ್ರೋತ್ಸಾಹ ಸಿಕ್ತು. ನಮ್ಮ ಮಾಮ ಅಂತೂ ಮೊದಲಿನಿಂದ ನನಗೆ ಬಹಳ ಪ್ರೀತಿ ಮಾಡ್ತಾ ಇದ್ರು. ನಮ್ಮ ಮನೆಯವರು ತಂದೆಯವರು ಮೊದಲಿಂದ ನನ್ನ ಈ ವಚನ ಸಾಹಿತ್ಯ ಚಿಕ್ಕವರಿದ್ದಾಗಿಂದ ನನಗೆ ಅವ್ರಿಗೆ ಪೂರ್ವ ಪ್ರೀತಿ ಮಾಡ್ತಿದ್ರು. ಮನೆಯಿಂದ ನನ್ನ ಸಂಬಂಧ ಮನೆಯಲ್ಲಿರೋದ್ರಿಂದ ನನಗೆಲ್ಲ ನಾನು ಏನ್ ಮಾಡ್ತಿದ್ದೆಲ್ಲ ಅವ್ರಿಗೆ ಗೊತ್ತಿತ್ತು. ನಾನು ಪೂಜೆ ಪುನಸ್ಕಾರ ಆಮೇಲೆ ಈ ವಚನ ಸಾಹಿತ್ಯದೆಲ್ಲ ಮಾಡ್ತೀನಂತೇನೆ ಅವ್ರ ಮಗನಿಗೆ ಒತ್ತಾಯ ಇಲ್ಲ, ನಮ್ಮ ತಂದೆಗೆ ಒತ್ತಾಯ ಮಾಡಿ ನನ್ನನ್ನು ಮದುವೆ ಮಾಡ್ಕೊಂಡು ಹೋಗಿದ್ರು ಅವರು. ಅದೇ ಒಂದು ಕಾರಣಕ್ಕೆ ಅವ್ರು ಏನ್ ಮಾಡಿದ್ರು, ಇಲ್ಲ ನೀನ್ ಏನ್ ಮಾಡಿದ್ರು ನನ್ನ ಒಪ್ಪಿಗೆ ಐತಿ, ನಿನ್ ಮುಂದುವರಿ ಅಂತ ಗಂಡ ಮನೆಯವರೆಲ್ಲರೂ ನಂಗೆ ಸಾಥ ಕೊಟ್ರು. ಆಮೇಲೆ ತವ್ರ ಮನೆಯವರು ನಮ್ಮ ಅಕ್ಕ ತಂಗಿಗಳೆಲ್ಲರೂ, ನೀನ್ ಮಾಡಕ್ ಅದು ಅರ್ಹತೆ ಐತೆ ನಿನ್ಗೆ, ಯಾಕಂದ್ರೆ ಚಿಕ್ಕವರಿದ್ದಂಗೆ ನನ್ಗೆ ಅದು ಬಹಳ ಇಂಟ್ರೆಸ್ಟ್ ಇತ್ತು. ಅಂದ್ಮೇಲೆ ಮಾಡ್ರಿ ಅಂತ ಹೇಳಿ ಅವರೆಲ್ಲರೂ ಪ್ರೋತ್ಸಾಹ ಕೊಟ್ರು. ಮನೆಯಲ್ಲಿಂದ ನನಗೆ ಯಾವ ತೊಂದರೆಗಳು ಆಗಿಲ್ಲ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿ, ಇದು 90.4 FM ಕಾರ್ಯಕ್ರಮವಿದು ಮಹಿಳಾ ವೇದಿಕೆ. ನಮ್ಮೊಂದಿಗಿದ್ದಾರೆ ಗುರುಮಾತಾ ಭಾರತಿ ಈಶ್ವರ್ ಕುಡ್ಚಿಮಠ ಅವರು. ಅಮ್ಮ, ಇವಾಗ ಹೇಳಿದ್ರಿ ಮನೆಯಿಂದ ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಗಲಿಲ್ಲ ಅಂತ. ಈ ಪುರೋಹಿತ್ಯವನ್ನ ಆರಂಭಿಸಿದ ಮೇಲೆ ಈ ಸಮಾಜದಿಂದ ಯಾವೆಲ್ಲ ಪ್ರಶ್ನೆಗಳನ್ನ ಯಾವೆಲ್ಲ ಸಮಸ್ಯೆಗಳನ್ನ ನೀವು ಎದುರಿಸಿದ್ರಿ?
1: ಈ ವೃತ್ತಿಯನ್ನು ಕಟ್ಕೊಂಡ ಮೇಲೆ ಸಾಕಷ್ಟು ಜನ ನನಗೆ ಅವಾಯ್ಡ್ ಮಾಡಾಕತ್ರು. ಹೆಣ್ಮಕ್ಳು ಇದು ಪೂಜೆ ಪುನಸ್ಕಾರ ಮಾಡಬಾರದು, ಇದಕ್ಕೆ ಅರ್ಹತೆ ಇಲ್ಲ, ಯಾಕಂದ್ರೆ ಅವ್ರಿಗೆ ಪ್ರತಿ ತಿಂಗಳ ಪೀರಿಯಡ್ ಆಗೋದ್ರಿಂದ ಪ್ರಾಬ್ಲಮ್ ಆಗತ್ತೆ, ಮಾಡಬಾರ್ದು ಹೆಣ್ಮಕ್ಳು ಅನ್ನೋ ಭಾವನೆಯನ್ನ ಎಲ್ಲರೂ ವ್ಯಕ್ತಪಡಿಸಾಕತ್ರು. ಅವಾಗ ನಾನು ಬಸವನವರ ಸಾಕಷ್ಟು ವಚನಗಳನ್ನ ಮತ್ತೆ ಅಕ್ಕಮಹಾದೇವಿ ವಚನಗಳನ್ನ ಅಭ್ಯಾಸ ಮಾಡೋದ್ರಿಂದ ನಾನು ಫಲಗಂಡಲ್ಲದೆ ಪಿಂಡಕ್ಕೆ ನೆಲೆ ಉಂಟೆ ಅನ್ನುವಂತಹ ವಚನವನ್ನು ನಾನು ಆಧಾರವಿಟ್ಕೊಂಡು, ಹೌದು ಬಸವನವರನ್ನೇ, ಯಾಕಂದ್ರೆ ಹೆಣ್ಮಕ್ಳಿಗೆ ಪಿಂಡದ ನೆಲೆ ಇರಲಿಲ್ಲ ಅಂತಂದ್ರೆ ಅವಳಿಗೆ ಹೆಣ್ಣಂತ ಯಾರಣ್ಣಲ್ಲ, ಅವಳು ಋತುಮತಿ ಆಗಲೇ ಇಲ್ಲ ಅಂದ್ರೆ ಅವಳಿಗೆ ಫ್ರೀಡ್ ಇರಲಿಲ್ಲ ಅಂದ್ರೆ ಹೆಣ್ಮಕ್ಳಂತ ಯಾರು ಅನ್ನೋದಿಲ್ಲ. ಅಂದ್ಮೇಲೆ ಇದು ಒಂದು ಜೀವಿಗೆ ಜನ್ಮ ಕೊಡಕ್ಕೆ ಆಧಾರವಾಗಿರೋದು ಹೊರತು ಬೇರೆ ಎದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋದನ್ನ ನಾನು ಮನಗಂಡಿದ್ದೆ. ಅದ್ರ ಜೊತೆಗೆ ನಾನು ವೇದ ಅಧ್ಯಯನ ಮಾಡುವಾಗ ಶರೀರ ಸುಳ್ಳಂತನೇ ಅಭ್ಯಾಸ ಮಾಡಿದ್ದೆ ಮೊದಲು, ಯಾಕಂದ್ರೆ ಸೂಕ್ಷ್ಮ ಶರೀರ ಬೇರೆ ಸ್ಥೂಲ ಶರೀರ ಬೇರೆ ಅನ್ನುವಂಥದ್ದನ್ನ ಅಭ್ಯಾಸ ಮಾಡಿದ್ದೆ. ಕಾರಣ ಶರೀರ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಕಾರಣ ಶರೀರಗಳು ಬೇರೆ ಬೇರೆ ಅಂತ ಅಭ್ಯಾಸ ಮಾಡಿದ್ಮೇಲೆ ಇದೆಲ್ಲ ನನಗೆ ತಪ್ಪು ಅಂತ ಅನಿಸ್ಲೇ ಇಲ್ಲ. ಹಾಗೆ ನಾನು ಏನ್ ಬಂದ್ರೂ ಸಮಾಜನ ಎದುರಿಸಬಲ್ಲೆ, ಬೇಕಾದ ಕ್ವಶನ್ ನನ್ಗೆ ಬರ್ಲಿ ಅಂತೇಳಿ ನಾನು ಧೈರ್ಯ ಆಗಿತ್ತೆ. ಒಂದ್ಸಲ ನನ್ಗೆ ಕಾಶಿ ಅಜ್ಜಾರ್ ಬಿಟ್ಟಾದ್ರು, ಅವಾಗ ನಾನು ಹೇಳಿದೆ ನಾನು ವೃದ್ಧ ಕಲಿಬೇಕಂತಿದ್ದೀನಿ ಅಂತ. ನನ್ ಕಾದ್ರೊಳ್ಳೆಯವರು ಅಂದ್ಮೇಲೆನೆ ಅವರು, ನನ್ನ ಅಪ್ಪಯ್ಸಮ್ಮಗಳು ಮೊಮ್ಮಗಳು ಅಂತಂದ್ಮೇಲೆ ಅವ್ರು ಅನ್ಕೊಂಡ್ರು, ಏಕಿಗೆ ಸ್ವಲ್ಪ ವಿದ್ಯಾಭ್ಯಾಸದ ಜ್ಞಾನ ಇದೆ ಅಂತ ಅಂದ್ಕೊಂಡ್ರು. ಆಮೇಲೆ ಆಯ್ತಮ್ಮ ನೀನು ಕಲಿತಿದ್ರೆ ನನ್ ಕ್ಯಾಸೆಟ್ ತಗೋ ಅಂತ ಹೇಳಿ ಅವರೇ ರುದ್ರ ಕ್ಯಾಸೆಟ್ ಅನ್ನ ಕೊಟ್ರು ನನ್ಗೆ. ನಾನು ಯಾವ ಮಠಗಳಲ್ಲಿ ಹೋಗಿ ಯಾವ್ದು ರುದ್ರ ಕಲೀಲಿಲ್ಲ, ಏನ್ ಅಜ್ಜಾರ್ ಕ್ಯಾಸೆಟ್ ಕೊಟ್ಟಿದ್ರಲ್ಲ ಅದೇ ಕ್ಯಾಸೆಟ್ ಅನ್ನ ಇಟ್ಕೊಂಡು ನಾನು ರುದ್ರ ಆರಂಭ ಮಾಡಿದೆ. ಎಲ್ಲಿ ಟಿಕ್ ಹಾಕೋಬೇಕು, ಎಲ್ಲಿ ಏರು ಬಿಡಬೇಕು, ಎಲ್ಲಿ ಇಳಿಬೇಕು, ಅದನ್ನೆಲ್ಲ ಅಭ್ಯಾಸ ಮಾಡ್ತಾ ಹೋದೆ. ಆಟೋಮೆಟಿಕ್ ನನಗೆ ಅದು ದೈವ ಬಲ, ದೈವನ ಅನುಗ್ರಹ, ಆಟೋಮೆಟಿಕ್ ನನಗೆ ರುದ್ರ ಬರಕ್ ಪ್ರಾರಂಭ ಆಯಿತು. ಆಮೇಲೆ ಒಂದು ವೇದಿಕೆಯಲ್ಲಿ ನಾನು ಅದನ್ನು ಹೇಳಿದಾಗ ಅಜ್ಜಾರ ಕಾಶಿ ಅಜ್ಜಾರ ಹೇಳಿದ್ರು, ಅವಳು ತರಬೇಕು ಯಾರು ಸಾಧ್ಯ ಇಲ್ಲ, ಅವಳು ಏನು ಮಾಡ್ತಾ ಇದ್ದಾಳೆ ಅದು ಸರಿ ಇದೆ, ಮಾಡಕ್ಕೆ ಎಲ್ರಿಗೂ ಅರ್ಹತೆ ಇದೆ, ಮಾಡಬಹುದು ಅಂತ ಹೇಳಿ ವೇದಿಕೆಯಲ್ಲಿ ಹೇಳಿದ್ರು. ಅವಾಗ ಸಮಾಜ ಯಾರು ಬೇಡ ಅಂತ ಇದ್ರು ಅವ್ರು ತಮ್ಮ ಪತ್ನಿಯರನ್ನು ಕರ್ಕೊಂಡು ಪೂಜೆಗೆ ಸ್ಟಾರ್ಟ್ ಮಾಡಿದ್ರು. ಹೋಗಿ
0: ಅಮ್ಮ, ಈಗ ಒಂದು ಅನುಮಾನ ಬರುತ್ತೆ ಏನು ಅಂದ್ರೆ, ಇವಾಗ ಮುಟ್ಟಾದ ಸಂದರ್ಭದಲ್ಲಿ ಈ ಪುರೋಹಿತ್ಯ ಮಾಡೋದು ಎಷ್ಟು ಸರಿ ಅನ್ನೋ ಒಂದು ಮಾತು ಬರುತ್ತೆ, ಅಂತಹ ಸಂದರ್ಭದಲ್ಲಿ ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ?
1: ಮುಟ್ಟಾದಂತ ಸಂದರ್ಭದಲ್ಲಿ ಮೊದಲಿನ ಕಾಲದಲ್ಲಿ ಏನಿತ್ತು ಅಂತಂದ್ರೆ, ಹೆಣ್ಮಕ್ಳಿಗೆ ಈ ವ್ಯವಸ್ಥೆ ಇರಲಿಲ್ಲ, ಸರಿಯಾಗಿ ಮುಟ್ಟಾದಂತಹ ಸಂದರ್ಭದಲ್ಲಿ ವ್ಯವಸ್ಥೆ ಇರಲಿಲ್ಲ. ಆಮೇಲೆ ಕುಟ್ಟುದು ಬೀಸುದು ಎಲ್ಲ ಸ್ವತಃ ತಾನಾಗಿ ಮಾಡ್ಬೇಕಾದಂತ ವ್ಯವಸ್ಥೆ ಇತ್ತು, ಯಾಕಂದ್ರೆ ಯಾವ್ದು ಮಿಷನ್ಗಳ ವ್ಯವಸ್ಥೆ ಇರಲಿಲ್ಲ ಅವಾಗ. ಅವಾಗ ಹೆಣ್ಮಕ್ಳು ಹೆಂಗಾದ್ರೂ ಮಾಡಿ ಒಂದ್ 5 ದಿವಸ ಆದ್ರೂ ಆರಾಮ್ ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಏನ್ ಮಾಡಿದ್ರು ಅಂದ್ರೆ, ಮೂಲತಃ ಹಿರಿಯರೆಲ್ಲ ಏನ್ ಮಾಡಿದ್ರು ಅಂದ್ರೆ ಆ ಪಿರಿಯಡ್ ಆದ್ಮೇಲೆ 5 ದಿವಸ ಅವಳಿಗೆ ಸಪರೇಟ್ ಆಗಿ ಇಡಕ್ ಪ್ರಯತ್ನ ಮಾಡಿದ್ರು. ಆದ್ರೆ ಈಗಿನ ವ್ಯವಸ್ಥೆಯಲ್ಲಿ ಎಲ್ಲಾ ಮಿಷನ್ಗಳ ಕೆಲಸ ಮಾಡ್ತವೆ, ಅವಳಿಗೆ ಒತ್ತಡ ಪೂರ್ವಕವಾಗಿ ಯಾವ ಕೆಲಸನೂ ಇರೋದಿಲ್ಲ. ಅಂದಮೇಲೆ ಅದಕ್ಕೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ, ಪೂಜೆಗೂ ಮತ್ತು ಪಿರಿಯಡ್ಗೂ ಯಾವ ಸಂಬಂಧನೂ ಇಲ್ಲ. ಯಾಕಂದ್ರೆ ನಾನೇ ಅದಕ್ಕೆ ಉದಾಹರಣೆ ಇದ್ದೀನಿ, ಈಗ 18 ವರ್ಷ ಆಯ್ತು ನಾನು ಪೂಜೆಯನ್ನು ಮಾಡ್ತಾ ಇದ್ದೀನಿ. ಆದ್ಮೇಲೆ ಎಷ್ಟೋ ಜನ ಹೇಳ್ತಾರೆ ಅದು ನೀವು ರುದ್ರ ಅನ್ನೋದ್ರಿಂದ, ವೇದನ ಅಭ್ಯಾಸ ಮಾಡೋದ್ರಿಂದ ಗರ್ಭಾಶಯದ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ ಅಂತ. ಹೇಳ್ತಿದ್ರು. ನಾನು ಆಕ್ಚುಲಿ ನನ್ನ ಎರಡು ಮಕ್ಕಳು ಗರ್ಭದಲ್ಲಿದ್ದಾಗನೇ ನಾವು 8ನೇ ತಿಂಗಳಲ್ಲಿ ಗರ್ಭಕ್ಕೆ ಲಿಂಗದಾನವನ್ನು ಮಾಡಿಸ್ತೀವಿ. ಲಿಂಗದಾನ ಮಾಡಿಸೋಕ್ಕಿಂತ ಪೂರ್ವದಲ್ಲಿ ನನ್ನ 6 ತಿಂಗಳು ನನ್ನ ಮಕ್ಕಳು ಹೊಟ್ಟೆಯಲ್ಲಿದ್ದಾಗನೇ ನಾನು ಎಲ್ಲ ಅಂದ್ರೆ ನಾನು ಏನೇನು ಕಲ್ತಿದ್ದೆ ಆ ಮಂತ್ರವನ್ನು ಹೇಳ್ತಾನೆ ಇರ್ತಿದ್ದೆ. ಅಂದ್ರೆ ಯಾವ್ದಾದ್ರು ಮಹಾತ್ಮರ ಪ್ರವಚನ ಓದುದು ಕೇಳುದು, ಆಮೇಲೆ ಪುಸ್ತಕಗಳು ಓದು, ನಮ್ಮ ತಂದೆ ಹೇಳ್ತಿದ್ರು ಎಷ್ಟು ನೀವು ಪುಸ್ತಕಗಳನ್ನ ವೇದಾಧ್ಯಯನ ಮಾಡ್ತಿರೋ ಅಷ್ಟು ಮಕ್ಕಳ ಮೇಲೆ ಅದು ಮುಂದೆ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ತಿದ್ರ ಮೇಲೆ ನಾನು ಮಾಡ್ತಾನೆ ಇದ್ದೆ. ಹೀಗಾಗಿ ನನ್ನ ಗರ್ಭದಲ್ಲಿ ಯಾವ ತೊಂದರೆ ಆಗಬಹುದಾಗಿತ್ತಲ್ಲ, ನಾನು ಎಷ್ಟೋ ಜನ ನಾನು ಕೇಳಿದಾಗ ಇದು ಗರ್ಭಾಶಯ ತೊಂದರೆ ಆಗುತ್ತೆ ಅಂತ ನೀವು ಹೇಳ್ತೀರಾ, ಆದ್ರೆ ಸಣ್ಣ ಸಣ್ಣ ವಯಸ್ಸಲ್ಲಿ ಅವ್ರು ಏನೂ ಓದಿಲ್ಲ, ಏನೂ ಮಾಡಿಲ್ಲ ಅಂತವ್ರು ಸಣ್ಣ ಸಣ್ಣ ವಯಸ್ಸಲ್ಲಿ ಗರ್ಭಾಶಯ ಅಂತ ಇಟ್ಕೊಂಡ್ರೆ
0: ಯಾವುದೇ ವೇದಾಭ್ಯಾಸ ಮಾಡಿಲ್ಲ,
1: ಏನು ಮಾಡಿ
0: ರುದ್ರ ಪಠಣ ಮಾಡಿಲ್ಲ,
1: ಏನು ಪಠಣ ಮಾಡದ್ಲೆ ಏನು ಮಟ್ಟದ್ಲೆ ಅವ್ರಿಗೆ 20, 25 ವರ್ಷ, 30 ವರ್ಷಕ್ಕೆ ಗರ್ಭಾಶಯ ತೆಗೆದುಕೊಂಡ್ರೆ ಸಾಕಷ್ಟು ಜನ ಇದ್ದಾರೆ. ಹೌದ್ರು, ಅವ್ರಿಗೆ ಎಲ್ಲಿಂದ ಬಂತದ್ದು? ಅವ್ರೇನು ಅಧ್ಯಯನ ಮಾಡಿದ್ಲೆ ಅವ್ರಿಗೆ ಯಾಕೆ ಗರ್ಭಾಶಯ ತೆಗೆದ್ರು? ಮತ್ತೆ ನನ್ನ ಗರ್ಭದ ಮೇಲೆ ಪರಿಣಾಮ ಬಿಡುತ್ತೆ ಅಂದ್ರೆ ನಾನು 18 ವರ್ಷದಿಂದ ಗರ್ಭದ ಮೇಲೆ ಪರಿಣಾಮ ಬೀರ್ಬೇಕಾಗಿತ್ತಲ್ಲ. ನನ್ನ ಗರ್ಭದ ಮೇಲೆ ಪರಿಣಾಮ ಬೀರಲಿಲ್ಲ ಅಂದ್ಮೇಲೆ ನಾನೇ ಅದನ್ನ ತಪ್ಪು ಅಂತ ಅಂದ್ಕೊಳ್ಳಿ? ನಾನು ತಪ್ಪು ಅಂದ್ಕೊಳ್ಳೋದಿಲ್ಲ ಅಂತ ನಾನು ಎಷ್ಟೋ ಜನ ನನ್ನ ಪ್ರಶ್ನೆ ಮಾಡಿದವ್ರಿಗೆ ಅದನ್ನೇ ಪ್ರಶ್ನೆ ನಾನು ಮಾಡಿದ್ದೀನಿ. ನಾನು ಅಂದ್ಕೊಳ್ಳಿ, ಯಾಕಂದ್ರೆ ನಾನು ಓಂಕಾರ ಹೇಳ್ತೀನಿ, ಓಂಕಾರ ಹೇಳಿದ್ರು ತಪ್ಪು ಅಂತ ಹೇಳ್ತಾರೆ ಎಷ್ಟು ಜನ. ಬ್ರಾಹ್ಮಣ್ಸ್ ಹೇಳ್ತಾರೆ ಓಂಕಾರ ಹೆಣ್ಮಕ್ಳು ಹೇಳಬಾರ್ದು ಅಂತ. ನಾನು ಓಂಕಾರ ಹೇಳ್ತೀನಿ, ಓಮಣ್ಣ ನಾನು ಎಲ್ಲಿವರೆಗೂ ನನ್ನ ಉಸಿರು ನಿಂದಿರ್ತದೆ ಅಲ್ಲಿವರೆಗೂ ಓಂಕಾರ ಪ್ರತಿ ದಿವಸ ಹೇಳ್ತೀನಿ. ನನ್ನ ಗರ್ಭದ ಮೇಲೆ ಅದ್ರ ಪರಿಣಾಮ ಬೀರ್ಬಹುದಾಗಿತ್ತಲ್ಲ ಅಂತ. ನನ್ಗೆ ಬೀರಿಲ್ಲ ಅಂದ್ಮೇಲೆ ನಾನು ಬೇರೆದವ್ರಿಗೆ ಹೆಂಗೆ ಅದನ್ನ ತಪ್ಪು ಅಂತ ಹೇಳಕ್ ನಂಗೆ ಸಾಧ್ಯನೇ ಇಲ್ಲ. ಆ ರೀತಿಯಾಗಿ ನಂದು ಅಕಸ್ಮಾತ್ ಇನ್ಮೇಲೆ ಏನಾದ್ರೂ ನನ್ನ ಗರ್ಭಕ್ಕೆ ತೊಂದರೆ ಆದ್ರೂ ಕೂಡ ನಾನು ಅದನ್ನ ತಪ್ಪಂತ ಅನ್ನಲ್ಲ, ಯಾಕಂದ್ರೆ ಎಲ್ಲರ ಗರ್ಭಕ್ಕೆ ಆಗದಂತ ನನಗೂ ಆಗಿದೆ,
0: ಅದು ಸಾಮಾನ್ಯ
1: ಸಾಮಾನ್ಯ. ಅದನ್ನ ಯಾಕೆ ನಾ ಇದಕ್ಕೆ ಹೋಲಿಸ್ಲಿ ಅಂತ ನಾನು ಸಹಜವಾಗಿ ಅವ್ರಿಗೆ ಪ್ರಶ್ನೆ ಮಾಡಿದ್ದೀನಿ ಸಾಕಷ್ಟು.
0: ಅಮ್ಮ, ಈಗೇನಾಗುತ್ತೆ ಅಂದ್ರೆ ಸಂಸ್ಕೃತದ ಪದಗಳು ಬಾಯಲ್ಲಿ ಹೊರಳದೇ ಇಲ್ಲ. ನೀವು ಯಾವ ರೀತಿ ಸಂಸ್ಕೃತ ಪದಗಳನ್ನು ಇಷ್ಟು ಸುಲಲಿತವಾಗಿ ಹೇಳ್ತಿರಲ್ಲ, ಅದು ಹೇಗೆ ಸಾಧ್ಯ ಆಯ್ತು ಅಂತ?
1: ಅದು ಏನು ದೈವದ ಅನುಗ್ರಹ ಅಂತ ಹೇಳ್ಬಹುದು, ಯಾಕಂದ್ರೆ ಪೂರ್ವಜನದ ಪುಣ್ಯದ ಪ್ರಭಾವ ಅಂತ ಹೇಳ್ಬಹುದು, ಅಥವಾ ನಮ್ಮ ಮನೆಯಲ್ಲಿ ಇರುವಂತಹ ಮಹಾತ್ಮರ ಅನುಗ್ರಹ ಅಂತ ಹೇಳ್ಬಹುದು. ಅಂದ್ರೆ ನನ್ನ ಸರಾಗವಾಗಿ ಅದು ನಾನು ಹೆಂಗ್ ಅಭ್ಯಾಸ ಮಾಡಿದ್ನೋ, ಹೇಗಿದ್ರಲ್ಲಿ ಮುಂದೆ ಬರೆದ್ನೋ, ಅದು ಭಗವಂತನ ಇಚ್ಛೆ, ಭಗವಂತನ ಅನುಗ್ರಹ ಅಂತ ಹೇಳ್ಬಹುದು. ಯಾಕಂದ್ರೆ ನಾನು ಎಷ್ಟೋ ಜನ ಇವಾಗ ನನ್ನ ಬಸವ ಕಾಲೋನಿಯಲ್ಲಿ ಲಲಿತ ಸಹಸ್ರನಾಮ ಕಲಿಸಿದ್ದೀನಿ, 45 ಜನರಿಗೆ ಲಲಿತ ಸಹಸ್ರನಾಮ ಕಲಿಸಿದ್ದೀನಿ. ಲಲಿತ ಸಹಸ್ರನಾಮ ಕಲಿಸುವಾಗ ಅವ್ರಿಗೆಲ್ಲ ಜಡ ಆಗ್ತಾ ಇತ್ತು, ನಾನೆಲ್ಲ ಕಟಿಂಗ್ ಮಾಡಿ ಹೇಳ್ತಾ ಇದ್ದೆ ಇದನ್ನ ಇಲ್ಲಿ ಕೊಡಿಸ್ಬೇಕು, ಇದನ್ನ ಇಲ್ಲಿ ಕೊಡಿಸ್ಬೇಕು, ಹೀಗೆ ಹೇಳ್ಬೇಕು ಹೀಗೆ ಹೇಳ್ಬೇಕಂದಾಗ ಅವ್ರಿಗೆ ಅದು ಹೇಳಕ್ ಸ್ವಲ್ಪ ಟಫ್ ಆಯ್ತು. ಏನು ಲಲಿತ ಸಹಸ್ರನಾಮ ಹೇಳಿದ್ರಲ್ಲ ಅವ್ರಿಗೆ, ಮುಂದೆ ರುದ್ರ ಹೇಳೋದು ಬಹಳ ಈಜಿ ಆಗಿಬಿಡ್ತು. ಮುಂದೆ ನಾನು ಅವ್ರಿಗೆ ರುದ್ರ ಕಲಿಸಿಕೊಟ್ಟೆ, ರುದ್ರ ಹೇಳುವಾಗ ಈಜಿಯಾಗಿ ಬಂತದ್ದು. ಯಾಕಂದ್ರೆ ಅಲ್ಲಿ ಟಫ್ ವರ್ಡ್ಗಳನ್ನ ಅವ್ರು ಹೆಂಗ್ ತಗೊಳ್ಬೇಕು ಅಂತ ಗೊತ್ತಾಯ್ತಲ್ಲ. ಮುಂದೆ ಇದರಲ್ಲೂ ಕೂಡ ಅವ್ರು ಏನ್ ಮಾಡಿದ್ರು ಅಂದ್ರೆ ಸರಾಗವಾಗಿ ರುದ್ರ ಹೇಳಕ್ ಪ್ರಯತ್ನ ಮಾಡಿದ್ರು. ಈಗ 45 ಜನ ಅವರು ಸರಾಗವಾಗಿ ರುದ್ರ ಹೇಳ್ತಾರೆ.
0: ಅಮ್ಮ, ಈಗ ಜನಸಾಮಾನ್ಯರಿಗೆ ಈ ವೇದ ಅಂದ್ರೆ ರುದ್ರ ಅಂದ್ರೆ ಏನಾಗುತ್ತೆ ಅದ್ರ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇರಲ್ಲ, ಅದ್ರ ಬಗ್ಗೆ ತಾವೇನು ಹೇಳ್ತೀರ?
1: ಯಾರು ಅದನ್ನ ಇದನ್ನ ಬರೋದಿಲ್ಲ, ಇವನ್ ಯಾರು ಅಭ್ಯಾಸ ಮಾಡದೇ ಇರೋರು, ಇವಾಗ 10th ಮಾಡಿರ್ತಾರೆ ಅಥವಾ ಕಲ್ತೇ ಇರೋದಿಲ್ಲ. ಈಗ ಬಸವ ಕಾಲೋನಿಯಲ್ಲಿ ಒಂದಿಬ್ಬರು ಅಜ್ಜಿಗಳು ಇದ್ದಾರೆ, ಅವ್ರು ಮೂಲತಃ ಇದ್ದವರು, ಅವ್ರು ಎಷ್ಟೋ ಪದಗಳನ್ನ ಜಾನಪದ ಸಾಹಿತ್ಯಗಳನ್ನ ಎಲ್ಲವನ್ನು ಹಾಡ್ತಾರೆ. ನಾನು ಅವ್ರಿಗೆ ಅದನ್ನೇ ಹೇಳಿದೆ, ನೀವು ಹಾಡ್ತೀರಾ ಅಂದ್ಮೇಲೆ ನೀವೇನು ಅದನ್ನ ಓದ್ಕೊಂಡು ಮಾಡಿ ಹಾಡಿಲ್ಲ, ನೀವು ಯಾರೋ ಅನ್ನೋದನ್ನ ಕೇಳಿ ಕೇಳಿ ನೀವು ಹಾಡ್ತಾ ಇದ್ದೀರಾ. ಇದು ನೀವು ಅಭ್ಯಾಸವನ್ನ ಮಾಡುವಾಗ ನೀವು ಕೇಳ್ತಾ ಇದ್ರಿ, ಬರೀ ಕೇಳ್ತಾ ಕೇಳುತ್ತೋದ್ರಿಂದ ನಿಮ್ಗೆ ಆಟೋಮೆಟಿಕ್ ಆಗಿ ಬರುತ್ತೆ ಅದು. ನೀವು ಅದನ್ನ ಅಭ್ಯಾಸ ಮಾಡ್ಬೇಕು, ಲೈನ್ ಹಿಡಿದ ಓದ್ಬೇಕು, ಓದಿದ ಮೇಲೆ ನನ್ಗೆ ಬರ್ತದೆ. ಇದನ್ನೆಲ್ಲ ತಲೆಗಿನ ತೆಗೀರಿ, ನೀವು ಕೇಳ್ರಿ, ಬರೇ ಹೇಳೋದನ್ನ ಕೇಳಿದ್ರಿ. ಶ್ರವಣ ಮಾಡೋದ್ರಿಂದ ಬಹಳಷ್ಟು ನಮ್ಗೆ ಲಾಭ ಇದೆ. ನಾವು ಆ ಅಭ್ಯಾಸ ಕೊಡೋದಕ್ಕಿಂತ ಶ್ರವಣ ಮಾಡ್ಬೇಕು ಅಂತ ಹೇಳ್ತಾರೆ. ಮೊದಲಿನ ಕಾಲದಿಂದ ಶ್ರವಣನೇ ಬಹಳ ಶ್ರೇಷ್ಠ ಅಂತ ಹೇಳುವಂತದ್ದು. ಶ್ರವಣ ಮಾಡ್ತಾ ಹೋದಂಗೆ ಅದ್ ಮಣ್ಣ ತಾನೇ ಆಗ್ಬಿಡುತ್ತೆ, ಆಮೇಲೆ ನಿಧಿಧ್ಯಾಸನ ಮಾಡಕ್ ನಮ್ಗೆ ಅವಕಾಶ ಸಿಗುತ್ತೆ. ಅದಕ್ಕೆ ನೀವು ಯಾರು ಇದರಿಂದ ನಮ್ಗೆ ತೊಂದರೆ ಆಗುತ್ತೆ ಅಥವಾ ಬರೋದಿಲ್ಲ ನಾ ಹೇಗ್ ಮಾಡೋಣಂತ ಯಾರು ಅನ್ನೋ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ರು ಎಷ್ಟು ಶ್ರವಣ ಮಾಡ್ತೀರಿ, ಅಭ್ಯಾಸ ಮಾಡೋ ಅವಕಾಶ ಇದ್ರೆ ಅಂದ್ರೆ ಕಲ್ತಿದ್ರೆ ಅಭ್ಯಾಸ ಮಾಡಬಹುದು, ಕಲಿದೇ ಇದ್ರೆ ಶ್ರವಣ ಮಾಡಬಹುದು. ಶ್ರವಣ ಮಾಡೋದ್ರಿಂದ ಆಟೋಮೆಟಿಕ್ ಆಗಿ ಬರುತ್ತೆ, ಮತ್ತೆ ಅದರಿಂದ ಯಾವ ದೋಷನೂ ಇಲ್ಲ. ಹೆಣ್ಮಕ್ಳು ಮಾಡಬಾರದು ಇಂಥದ್ ಯಾವುದು ಇಲ್ಲ. ನೀವು 5 ದಿವಸ ಪಿರಿಯಡ್ ಆದಾಗ ಕೂಡ ನೀವು ನೀರು ಹಾಕೊಂಡು ದೇವರ ಪೂಜೆಯನ್ನು ಮಾಡಬಹುದು. ಇನ್ನೂ ನಿಮಗೆ ನಾವು ನೀರು ಹಾಕೊಂಡ್ರು ನಮ್ಮಲ್ಲಿ ಶುದ್ಧತೆ ಆಗಿಲ್ಲ ಅಂತ ಅನಿಸೋದಿತ್ತಂದ್ರೆ ಗೋಮೂತ್ರ ನಮ್ಮಲ್ಲಿ ಬಹಳ ಶ್ರೇಷ್ಠ ಅಂತ ಹೇಳ್ತೀವಿ ನಾವು. ಅದನ್ನ ಏನ್ ಮಾಡ್ಬೇಕಂದ್ರೆ ಶುದ್ಧತೆ ಇರುವಂತ ಗೋಮೂತ್ರನ ತಗೋಬೇಕು, ಸ್ಟಾಕ್ ಇದ್ದದ್ದನ್ನ ಅದು ಯೂಸ್ ಮಾಡಬಾರ್ದು. ಶುದ್ಧತೆ ಇರುವಂತಹ ಗೋಮೂತ್ರನ ತೆಗೆದುಕೊಂಡು ನಾವು ಸ್ನಾನ ಮಾಡುವ ನೀರಿನಲ್ಲಿ ಗೋಮೂತ್ರ ಹಾಕಬೇಕು, ಮತ್ತೆ ಸ್ನಾನ ಮಾಡಿ ಹೊರಗೆ ಬಂದ ಮೇಲೆ 1-2 ಹನಿಯನ್ನ ಹೊಟ್ಟೆಯಲ್ಲಿ ತಗೊಂಡು ವಿಭೂತಿ ಧಾರಣ ಮಾಡಿದ್ರೆ ನಾವು ಶುದ್ಧತೆ ಆದಿವೆ. ಅಲ್ಲಿಗೆ ಯಾವ ದೋಷನೂ ನಮ್ಮಲ್ಲಿಲ್ಲ. ಪ್ರತಿ ಹೆಣ್ಣು ಮಕ್ಕಳಿಗೂ ಇರುವಂತಹ ಒಂದು ನೇಮ ಇದು, ಧರ್ಮ. ಆಕಿ ಪಾಲನೆ ಮಾಡುವಂತದ್ದು ಧರ್ಮ ಹೊರತು ಆಕಿಗೆ ತಾನಾಗೆ ಬೇಕಂತ ಮಾಡಿಕೊಂಡಿರುವಂತದ್ದಲ್ಲ. ಜೀವಿಗೆ ಜನ್ಮ ಕೊಡಕ್ಕೆ ಭಗವಂತ ಕೊಟ್ಟಿರುವಂತಹ ಒಂದು ವರ ಅದು. ಅದನ್ನ ವರವನ್ನ ನಾವು ತಪ್ಪು ಯುಟಿಲೈಸ್ ಮಾಡಲಾರ್ದೇನೆ
0: ಶಾಪವಾಗಿ ಪರಿಗಣಿಸದೆ
1: ಅವರಿಗೆ ಅನ್ಸದೆ ಅದನ್ನ ಹೌದು ನಮಗೆ ಭಗವಂತ ಅದೇ ಗಂಡು ಮಕ್ಕಳಿಗೆ ಜನ್ಮ ಕೊಡೋಕ್ಕಾಗಲ್ಲ. ಹೆಣ್ಮಕ್ಳು ನಾವು ಜನ್ಮ ಒಂದು ಜೀವಿಗೆ ಜನ್ಮ ಕೊಡ್ತೀವಿ ಅಂದ್ಮೇಲೆ ಶ್ರೇಷ್ಠವಾದ ಜನ್ಮ ಅಂತ ಸಂತೋಷವಾಗಿ ಸ್ವೀಕಾರ ಮಾಡಿಕೊಂಡು ನಾವು ದೇವರ ಪೂಜೆ ಮಾಡೋದ್ರಲ್ಲಿ ಯಾವ ತಪ್ಪೇನೆ ಇಲ್ಲ ಅನ್ನೋಂಥದ್ದು ನನ್ನ ಅಭಿಪ್ರಾಯ.
0: ಅಮ್ಮ, ಇವಾಗ ತಾವು 18 ವರ್ಷಗಳಿಂದ ಈ ಒಂದು ವೇದಾಧ್ಯಯನ ಆಗಿರ್ಬೋದು ವಚನ ಸಾಹಿತ್ಯವನ್ನ ಅಭ್ಯಾಸ ಮಾಡ್ತಾ ಬರ್ತಾ ಇದ್ದೀರಾ, ಹಾಗಿದ್ರೆ ಈ ವಚನ ಸಾಹಿತ್ಯದಲ್ಲಾಗಿರ್ಬೋದು ಈ ವೇದಗಳಲ್ಲಾಗಿರ್ಬೋದು ಸ್ತ್ರೀಯರ ಬಗ್ಗೆ ಏನ್ ಹೇಳಿದ್ದಾರೆ?
1: ಎಲ್ಲ ಈ ವಚನ ಸಾಹಿತ್ಯದಲ್ಲಿ ಎಲ್ಲ ಶರಣರು, ಆಗಿನ ಕಾಲದಲ್ಲಿ ಶರಣ ಮತ್ತೆ ಶರಣರು ಇಬ್ರು ಇದ್ರು, ಅಕ್ಕ ಮಹಾದೇವಿ ಆಗಿರ್ಬೋದು, ಆಗಿರ್ಬೋದು, ನೀಲಗಂಗಾ ಆಗಿರ್ಬೋದು, ಆಮೇಲೆ ಮಾದಲಾಂಬಿಕೆ ಆಗಿರ್ಬೋದು, ಆಮೇಲೆ ಸಾಕಷ್ಟು ಶರಣೆಯರು, ಧಾನಮ್ಮತಾಯಿ ಆಗಿರ್ಬೋದು, ಸಾಕಷ್ಟು ಶರಣೆಯರೆಲ್ಲನೂ ಇವೇ ಇದನ್ನ ಶರಣತ್ವವನ್ನ ವಚನ ಸಾಹಿತ್ಯವನ್ನ ನಡೆಸ್ಕೊಂಡು ಬಂದಿದ್ದಾರೆ. ಲಿಂಗ ಪೂಜೆಯನ್ನು ಹೇಗೆ ಮಾಡೋದು ಪ್ರತಿಯೊಂದು ಹೇಳ್ತಾನೆ ಬಂದಿದ್ದಾರೆ. ಅವರಲ್ಲಿ ಎಲ್ಲರಲ್ಲಿ ಇರದಂತ ಭೇದ ಭಾವ ನಮ್ಮಲ್ಲಿ ಯಾಕೆ, ಅವರೇ ಹೇಳಿದ್ದಾರೆ ಹೆಣ್ಣು ಗಂಡಿಗೆ ಸರಿಸಮಾನವಾಗಿರೋ ಇದ್ದಾಳೆ ಅಂತ ಹೇಳಿದ್ದಾರೆ ಹೊರತು ಹೆಣ್ಣು ಕಡಿಮೆ ಗಂಡು ಹೆಚ್ಚು ಅನ್ನುವಂಥ ಭಾವನೆಯನ್ನು ಅವರೇ ಬಿತ್ತಿಲ್ಲ. ಅಂದಮೇಲೆ ಅಂತಹ ಮಹಾತ್ಮರ ಒಂದು ಎಲ್ಲ ನುಡಿಗಳನ್ನು ಕೇಳಿ ಎಲ್ಲ ಅಭ್ಯಾಸ ಮಾಡಿದಾಗೂ ನಾನು ಕಡಿಮೆ, ನನ್ನಿಂದ ಆಗೋದಿಲ್ಲ, ನಾನು ಇದು ತಪ್ಪು ಅಂತ ಅನ್ಕೊಳ್ಳೋದು ನನಗೇನು ಸರಿ ಅನಿಸ್ಲಿಲ್ಲ. ಅದಕ್ಕೆ ನಾನು ಈ ಒಂದು ವೃತ್ತಿಯನ್ನು ಕೈಗೊಂಡೆ. ಮತ್ತು ಎಲ್ರಿಗೂ ಕೂಡ ನಾನು ಅದನ್ನೇ ಹೇಳಕ್ ಬಯಸ್ತೇನೆ, ನೀವು ಯಾರೂ ಕೂಡ ಇದು ತಪ್ಪು, ಇದು ಮಾಡಬಾರ್ದು ಅನ್ನೋ ಭಾವನೆ ಇಟ್ಕೋಬೇಡಿ. ನೀವು ಜೀವನದಲ್ಲಿ ವಚನ ಸಾಹಿತ್ಯವನ್ನು ಅಭ್ಯಾಸ ಮಾಡಿ, ಹೆಣ್ಣು ಅಸ್ಪೃಶ್ಯತೆ ಅಂತ ಅಂದ್ಕೋಬೇಡಿ, ಎಲ್ಲ ಸಮಾನತೆ ಇದೆ, ಹೆಣ್ಮಕ್ಕಳಿಗೆ ಸಮಾನತೆ ಇದೆ, ಎಲ್ಲ ಅಭ್ಯಾಸವನ್ನು ಮಾಡಬಹುದು. ಈಗಿನ ವಾತಾವರಣದಲ್ಲಂತೂ ಎಲ್ಲ ಕೆಲಸಗಳಲ್ಲಿಯೂ ಕೂಡ ಹೆಣ್ಮಕ್ಕಳಿದ್ದಾರೆ. ಇವತ್ತು ಪೈಲಟ್ ಆಗಿ ಕೂಡ ಹೆಣ್ಮಕ್ಳು ವರ್ಕ್ ಮಾಡ್ತಾ ಇದ್ದಾರೆ, ಪೊಲೀಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, ಮಿಲಿಟರಿಯಲ್ಲಿದ್ದಾರೆ, ಆರ್ಮಿಯಲ್ಲಿದ್ದಾರೆ, ಇನ್ನೂ ಯಾವ ಫೀಲ್ಡ್ನಲ್ಲಿ ಹೆಣ್ಮಕ್ಳು ಕಡಿಮೆ ಇದ್ದಾರೆ ಅಂತ. ಅದಕ್ಕೆ ಎಲ್ಲ ಫೀಲ್ಡ್ನಲ್ಲಿ ಹೆಣ್ಮಕ್ಳು ಹೋಗ್ಬೋದು. ಇದೊಂದು ಜೀವಿಗೆ ಜನ್ಮ ಕೊಡೋಕೆ ಆಧಾರ ಆಗುವಂತಹ ಋತುಚಕ್ರ ಆಧಾರ ಇಟ್ಕೊಂಡು ನೀವು ಯಾವುದಕ್ಕೂ ಹಿಂದಿರಬೇಡಿ. ನೀವು ಮುಂದುವರೆದು ನಿಮ್ಮ ಜೀವನದಲ್ಲಿ ಕಾಯಕ ಮತ್ತು ಪೂಜೆ ಅಂದ್ರೆ ನಮ್ಮಲ್ಲಿ ಹೇಳ್ತಾರೆ ವೇದಗಳಲ್ಲಿ ಯಾರು ಈ ವೇದ ಮತ್ತು ಧರ್ಮವನ್ನು ಕೂಡಿ ಪಾಲನೆ ಮಾಡ್ತಾರೆ ಅವರೇ ಶ್ರೇಷ್ಠ ಅಂತ ಹೇಳ್ತಾರೆ. ಅಂದ್ರೆ ಪ್ರಪಂಚ ಮತ್ತು ಪಾರಮಾರ್ಥವನ್ನು ಯಾರು ಕೂಡಿ ಮಾಡದ ನಡೆಸ್ತಾರೋ ಅವರೇ ಜಾಣರು ಅಂತ ಹೇಳಿ ಶರಣರು ಕೂಡ ಹೇಳಿದ್ದಾರೆ. ಮತ್ತೆ ಇವರು ನಿಜಗುಣ ಶಿವಗಳು ಕೂಡ ಈ ಮಾತನ್ನು ಹೇಳಿದ್ದಾರೆ. ಅಂತದ್ರಾಗಿ ಇದನ್ನೆಲ್ಲ ಅಭ್ಯಾಸ ಮಾಡಿದ್ಮೇಲೆ ಇದೆಲ್ಲ ತಪ್ಪು ಅಂತ ಕಲ್ಪನಾ ಬಂದ ಮೇಲೇನು ಇದನ್ನ ಇನ್ನೂ ಹಿಂಗೆ ಮುಂದುವರೆಸ್ರಿ ಅಂತ ನಾನು ಯಾರಿಗೆ ಹೇಳಲ್ಲ. ನೀವು ಅದನ್ನೆಲ್ಲ ಬಿಟ್ಟು ನೀವು ಈಗಿನ ವಾತಾವರಣಕ್ಕೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಅವಕಾಶ ಇದೆ, ಎಲ್ಲರೂ ಕೂಡ ಪೂಜೆ ಪುನಸ್ಕಾರ ಮಾಡಬಹುದು, ಮತ್ತೆ ಯಾವತ್ತರಿಂದ ದೋಷ ಬರುವುದಿಲ್ಲ, ಬಂದರೂ ಕೂಡ ನನ್ನ ಬೇಕಾದ ಪ್ರಶ್ನೆ ಮಾಡಬಹುದು ಅಂತ ನಾನು ಹೇಳ್ತೀನಿ.
0: ಈಗ ಅಮ್ಮ ನೀವು ಮದುವೆ ಸಮಾರಂಭ ಅವನ್ನೆಲ್ಲ ಮಾಡಿಸ್ತೀರಾ?
1: ಇಲ್ಲ, ನಾನು ಒಂದು ಗರ್ಭದಲ್ಲಿ ಮೂಡಿದಂತ ಮಗುವಿನಿಂದ ಹಿಡ್ಕೊಂಡು ಅಂತ್ಯ ಸಂಸ್ಕಾರವರೆಗೆ ಏನೇನು ಜೀವನದಲ್ಲಿ ಬರ್ತಾವ ಎಲ್ಲ ಮಾಡ್ತೀನಿ. ಎಲ್ಲ ನಕ್ಷತ್ರಗಳ ಶಾಂತಿಗಳನ್ನು ಮಾಡ್ತೀನಿ. ಇವಾಗ ನಾವು ನಾಗಶಾಂತಿ, ಚಂಡಿಕಾ ಹೋಮ ಇವೆಲ್ಲ ಹೇಳ್ತಾರಲ್ಲ, ಇವೆಲ್ಲ ಮಾಡ್ತೀನಿ. ಎಷ್ಟೋ ಜನ ಹೇಳ್ತಾರೆ ಹೆಸರಿಯರು ಹೆಣ್ಣು ಚಂಡಿಕಾ ಹೋಮ ಮಾಡಬಾರ್ದು ಅಂತ ಎಷ್ಟೋ ಜನ ಹೇಳ್ತಾರೆ. ನಾನು ಮಾಡ್ತಾ ಇದ್ದೀನಿ, 5-6 ವರ್ಷದಿಂದ ಚಂಡಿಕಾ ಹೋಮ ಮಾಡ್ತಾ ಇದ್ದೀನಿ. ನಾನು ನನಗೆ ಕಾಣದೇ ಇರುವಂತದ್ದು ನಿಮಗೆ ಎಲ್ಲಿಂದ ಕಾಣ್ತಾ ಇದೆ? ನನಗೆ ದೇವರಿಗೆ ಬೇಕಾಗಿರೋದು ಭಕ್ತಿಯಿಂದ ಒಂದೇ ನಾನು ನೋಡ್ತಾ ಇರುವಂತದ್ದು, ಬೇರೆ ಉಳಿದದ್ದೆಲ್ಲ ನೋಡಕ್ ಹೋಗಲ್ಲ. ಅವ್ರೇನೇ ನೋಡ್ತಾರೋ ಅವ್ರಿಗೆ ಅವ್ರಿಗೆ ಬಿಟ್ಕೊಟ್ಟಿದ್ದು. ಆದ್ರೆ ನಾನು ಮಾಡ್ತಾ ಇರುವಂತದ್ದು ಎಲ್ಲ ಪೂಜೆಗಳಲ್ಲಿಯೂ ಕೂಡ ನಾನು ಸಕ್ಸಸ್ ಕಂಡಿದ್ದೀನಿ. ಇಲ್ಲಿವರೆಗೂ ನಾನು ಎಷ್ಟೋ ಒಂದು 2-3 ಸಾವಿರ ಮದುವೆಯನ್ನು ಮಾಡಿರಬಹುದು. ಇವಾಗ ಒಂದು 1,000 ತನ ನಾನು ಅಂತ್ಯ ಸಂಸ್ಕಾರ ಮಾಡಿರಬಹುದು. ಹೆಚ್ಚಾಗಿ ಬೆಳಗಾವಿಯಲ್ಲಿ ಎಲ್ಲರೂ ನನ್ನನ್ನು ನೋಡಿದ್ದಾರೆ, ಹೊರಗಡೆನೂ ನೋಡಿದ್ದಾರೆ. ನಾನು ಮತ್ತೆ ಹೆಚ್ಚಾಗಿ ಮಾರ್ವಾಡಿ ಪೂಜೆಗಳನ್ನೆಲ್ಲ ಮಾಡ್ತೀನಿ. ಮಾರ್ವಾಡಿ ಜನರೆಲ್ಲ ನನ್ನೇ ಕರೆದು ಪೂಜೆ ಮಾಡುವಂಥದ್ದು. ಇವನ್ ಯಾರೋ ಸ್ವಾಮಿಗಳು ಬಂದರೂ ಕೂಡ ಅವ್ರು ಹೇಳ್ತಾರೆ, ಇಲ್ಲ ಮಾತಾ ನೀವು ಬರ್ರಿ, ಬಂದು ನಮ್ಗೆ ಅಟ್ಲೀಸ್ಟ್ ನೀವು ಇವತ್ತು ಬರೋಕ್ಕಾಗದ್ರೆ ನಮ್ಮ ಅಂಗಡಿಯಲ್ಲಿ ಕಾಲು ಹಾಕೋದು ಹೋಗ್ರಿ ಅಂತ ಹೇಳ್ತಾರೆ. ಅಂದರೆ ಅವ್ರು ಇಟ್ಕೊಂಡಂತಹ ಒಂದು
0: ನಂಬಿಕೆ
1: ಅವ್ರು ಇಟ್ಕೊಂಡಂತ ನಂಬಿಕೆಗೆ ಭಗವಂತ ಕೊಡುವಂತ ಅನುಗ್ರಹ. ನಾವೇನು ಅದಕ್ಕೆ ಪಾತ್ರರಲ್ಲ, ಆದ್ರೆ ಅವ್ರಿಗೆ ಇಟ್ಕೊಂಡು ನಂಬಿಕೆನೇ ಅವ್ರಿಗೆ ವರ ಸಿಕ್ಕುವಂಥದ್ದು. ಅಂದ್ರೆ ಹೆಣ್ಮಕ್ಳಲ್ಲಿ ಅವ್ರಿಗಿರುವಂತ ಗೌರವ ಅದು ಅನ್ನುವಂಥದ್ದು. ಅದ್ರಾಗೆ ಮತ್ತೆ ನಾನು ಇವತ್ತು ರಾಜಸ್ಥಾನ್ಗೆ ಹೋಗ್ತೀನಿ ಪೂಜೆ ಮಾಡಕ್ಕೆ. ರಾಜಸ್ಥಾನದವ್ರು ಕರ್ಕೊಂಡು ಹೋಗ್ತಾರೆ, ಮದುವೆಗೆ ಅಂತ ಕರ್ಕೊಂಡು ಹೋಗ್ತಾರೆ ನನ್ನ. ಆಮೇಲೆ ದಿಲ್ಲಿಯವ್ರು ಕರ್ಕೊಂಡು ಹೋಗ್ತಾರೆ, ಬಾಂಬೆಗೆ ಹೋಗ್ತೀನಿ, ಪುನಾಕ್ ಹೋಗ್ತೀನಿ, ಬೆಂಗಳೂರಿಗೆ ಹೋಗ್ತೀನಿ, ಮೈಸೂರಿಗೆ ಹೋಗಿ ಬಂದಿದ್ದೀನಿ ಸಾಕಷ್ಟು ಸಲ. ಎಲ್ಲ ಕಡೆದವರು ಕರ್ಕೊಂಡು ಹೋಗ್ತಾರೆ, ಮತ್ತೆ ಇದಕ್ಕೆ ನಮ್ಮ ಮನೆಯವರು ಪ್ರೋತ್ಸಾಹ ಸಾಕಷ್ಟು ಇದೆ. ಆಮೇಲೆ ಹೀಗಾಗಿ ನಾವು ಟ್ರಾನ್ಸ್ಪೋರ್ಟನ್ನೇ ಬಿಡಬೇಕಾಯ್ತು. ಅವರು ನಾನು ನಮ್ಮ ತಂದೆಯವರಾಗ್ಲಿ ಅವ್ರ ತಂದೆಯವರು ಹೇಳಿದ್ರು, ಆಕೆ ಇಷ್ಟು ಮುಂದುವರಿತಾ ಇದ್ದಾಳೆ, ಆಕೆಗೆ ನೀವು ಸಪೋರ್ಟ್ ಮಾಡಿದ್ರೆ ಸಾಕು, ನೀನು ಟ್ರಾನ್ಸ್ಪೋರ್ಟ್ ಅನ್ನು ಯಾರಾದ್ರೂ ಕೊಟ್ಟು ನಡೆಸ್ತಾರೆ, ನೀನ್ ಬಿಟ್ಟು ಆಕೆಗೆ ಸಹಾಯ ಮಾಡು, ನಿನಗೂ ಬರುತ್ತೆ ಆಕೆಗೂ ಬರುತ್ತೆ, ಇಬ್ರು ಜೊತೆಗಿದ್ರೆ ಮತ್ತೆ ನೀವು ಮುಂದುವರಿಯಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಹೆಣ್ಮಗಳಾಗಿ ಆಕೆ ಬಗ್ಗೆ ಹೋಗುದು ಬೇಡ ಅನ್ನೋ ದೃಷ್ಟಿಯಿಂದ ನಮ್ಮನೆಯವರೆಲ್ಲರೂ ನಮ್ಗೆ ಸಾಥ್ ಕೊಡ್ತಾರೆ, ಎಲ್ಲ ಜೊತೆಗೆ ಬರ್ತಾರೆ, ಇಬ್ರು ಕೂಡ ನಾವೆಲ್ಲ ಕಾರ್ಯಗಳನ್ನ ಮಾಡ್ತೀವಿ.
0: ಅಮ್ಮ, ಈಗ ತಾವು ಬರವಣಿಗೆಯಲ್ಲೂ ಸಹ ತಮ್ಮನ್ನ ತಾವು ತೊಡಸ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ರಿ, ಹಾಗಿದ್ರೆ ಯಾವ ರೀತಿಯ ಬರವಣಿಗೆಯನ್ನು ಬರೀತೀರಾ, ಯಾವೆಲ್ಲ ಪುಸ್ತಕಗಳನ್ನ ಬರೆದಿದ್ದೀರಾ?
1: ನಾನು ಇವತ್ತು ವೈದ್ಯಕ್ಕೆ ಮಾಡೋಗಿತ್ತ ಪೂರ್ವದಲ್ಲಿ ನನಗೆ ಸ್ವಲ್ಪ ಬರವಣಿಗೆ ಆಸಕ್ತಿ ಬಹಳ ಇತ್ತು. ಅಂದ್ರೆ ಏನೋ ನನಗೆ ನೆನಪು ಬಂತು ಅಂದ್ರೆ ಸಡನ್ ಆಗಿ ಅದನ್ನ ಬರೆದಿಟ್ಕೊಂಡು ಬಿಡೋದು, ಈ ತರ ಒಂದು ಭಾವನೆ ಇತ್ತು. ಅವಾಗ ನಾನೇನ್ ಮಾಡಿದೆ ಅಂತಂದ್ರೆ, ನಮ್ಮಲ್ಲಿ ಸುಳೆಮಾವಿ ಮ್ಯಾರೇಜ್ ಆಗಿ ಹೋದ್ಮೇಲೆ 5 ವರ್ಷದ ನಾನು ಅಲ್ಲೇ ಇದ್ದೆ, 5-6 ವರ್ಷ. ಅವಾಗ ನಾನು ಸುಳೆಮಾವಿ ದ್ಯಾಮೊಂದು ಒಂದು ಭಕ್ತಿಗೀತೆಗಳನ್ನ ಬರೆದೆ, 50 ಭಕ್ತಿಗೀತೆಗಳನ್ನ ಬರೆದಿದ್ದೆ, ಸ್ವತಃ ನಾನೇ ರಚನೆ ಮಾಡಿ ಬರೆದಿರುವಂತದ್ದು. ಆಮೇಲೆ ಎಲ್ಲಮ್ಮ ದೇವಿಯ ಸಂಕ್ಷಿಪ್ತ ಚರಿತ್ರೆಯನ್ನು ಬರೆದಿದ್ದೀನಿ. ಆಮೇಲೆ ನಮ್ಮ ತಾಯಿಯವರ ಬಗ್ಗೆ ಒಂದು ಬರಿತಾ ಇದ್ದೀನಿ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಏನ್ ನಾನು ವೈದಿಕ ವೃತ್ತಿಗೆ ಬಂದೆಲ್ಲ ಅದು ಬರವಣಿಗೆ ಹಿಂದುಳಿತು. ಯಾಕಂದ್ರೆ ಇದ್ರ ವೃತ್ತಿಯಲ್ಲೇ ನನ್ಗೆ ಟೈಮ್ ಬಿಡುವು ಸಿಗದಾಗಿತ್ತು. ಆಮೇಲೆ ಬರವಣಿಗೆಗೆ ಶಾಂತತೆ ಬಾಳ್ಬೇಕು, ವಿಷಯಗಳನ್ನ ನಾವು ಸಂಗ್ರಹ ಮಾಡ್ಬೇಕಾದ್ರೆ ಶಾಂತತೆ ಬೇಕಾಗತ್ತೆ. ಆ ಶಾಂತತೆ ಸ್ವಲ್ಪ ಕಡಿಮೆ ಆಯ್ತು, ಯಾಕಂದ್ರೆ ಇದರಲ್ಲಿ ವರ್ಕ್ ಜಾಸ್ತಿ ಆಯ್ತಂದ್ಮೇಲೆ ಕಡಿಮೆ ಆಯ್ತು. ಇಲ್ಲ, ಅದಕ್ಕಿಂತ ಮೊದಲೇ ನಾನು ಸಾಕಷ್ಟು ಕವಿತೆಗಳನ್ನು ಬರೆದಿನಿ, ವಚನಗಳನ್ನ ಬರೆದಿದ್ದೀನಿ.
0: ಈಗ ತಮಗೆ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ಸಿಕ್ಕಿವೆ ಅಂತ ಕೇಳಲ್ಪಟ್ಟೆ, ಅದ್ರ ಬಗ್ಗೆ ಹೇಳಿ.
1: ನಾನು ಫಸ್ಟ್ ನಾನು ವೈದಿಕ ವೃತ್ತಿ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಮುಕ್ತಿಮಠ ಅಜರ್ ನೋಡಿದ್ರು, ನನ್ನ ಪೂಜೆ ಮಾಡೋದನ್ನ ನೋಡಿದ್ರು. ನೋಡಿ ಅವ್ರೇನ್ ಮಾಡಿದ್ರಂದ್ರೆ ತಮ್ಮ ಒಂದು ಅವರಲ್ಲಿ ಒಂದು ಯಾಗವನ್ನು ಪ್ರಾರಂಭ ಮಾಡಿದ್ರು. ಅವರು ಲೋಕ ಉದ್ಧಾರಕ್ಕಾಗಿ ಒಂದು ರುದ್ರ ಅತಿರುದ್ರ ಯಾಗವನ್ನು ಪ್ರಾರಂಭ ಮಾಡಿದ್ರು. ಆ ಒಂದು ಸಂದರ್ಭದಲ್ಲೇ ನನಗೆ ಕರ್ನಾಟಕ ಮೊದಲ ಮಹಿಳಾ ಪುರೋಹಿತ ಅಂತ ಹೇಳಿ ಅವಾರ್ಡ್ ಕೊಟ್ಟರು ಅವರೇ ಅಷ್ಟು. ಆಮೇಲೆ ಪುರೋಹಿತ ರತ್ನ ಅಂತ ಅಲ್ಲಿರುವಂತಹವರು ಆ ಕ್ಷೇತ್ರದ ಒಂದು ಸಾನ್ನಿಧ್ಯದಲ್ಲಿ ಇರುವಂತಹ ಒಬ್ಬರ ಗುರುಗಳು ಏನ್ ಮಾಡಿದ್ರೆ ಪುರೋಹಿತ ರತ್ನ ಅಂತ ಕೊಟ್ಟರು. ಆಮೇಲೆ ಪುರೋಹಿತ ಶಿರೋಮಣಿ ಅಂತ ಸಿಕ್ಕಿದೆ. ಆಮೇಲೆ ಧರ್ಮರಕ್ಷಕಿ ಅಂತ ಸಿಕ್ಕಿದೆ. ಆಮೇಲೆ ಸಮಾಜ ಸೇವಿಕೆ ಅಂತೇಳಿ ಪುರಸ್ಕಾರ ಸಿಕ್ಕಿದೆ. ಆಮೇಲೆ ಇವಾಗ ಬಿಜಾಪುರದಲ್ಲಿ ಅವರು ಬಸವಿಭೂಷಣ ಅನ್ನೋ ಪ್ರಶಸ್ತಿಯನ್ನು ನೀಡಿದ್ದಾರೆ. ಹೀಗಾಗಿ ಅನೇಕ ಪ್ರಶಸ್ತಿಗಳು ಬಂದಿದೆ. ಅದು ಅಂದರೆ ಸಮಾಜದಲ್ಲಿ ಇದು ಹೆಣ್ಮಕ್ಳು ಮಾಡೋದು ತಪ್ಪು ಅಂತ ಆಗಿದ್ರೆ ಇದನ್ನೆಲ್ಲ ಕೊಡ್ತಿರ್ಲಿಲ್ಲ ಸಮಾಜ. ಹೌದು ಇದು ಸರಿ, ಅವ್ರು ಮಾಡೋದು ಒಳ್ಳೇದಿದೆ ಅಂತ ಅನ್ಕೊಂಡ್ಮೇಲೆ ಇದೆಲ್ಲ ಬಂದಿದೆ ಅಂದಮೇಲೆ ಹೆಣ್ಮಕ್ಳು ಯಾರಾದರೂ ಇದನ್ನು ಮಾಡಿ ಅಂದ್ರೆ ನಮ್ಮ ಧರ್ಮವನ್ನು ಮುಂದುವರ್ಸಕ್ಕೆ ಅಡ್ಡಿಯಿಲ್ಲ ಅನ್ನೋದು ನನ್ನ ಬಂದಿದೆ ಅಂದಮೇಲೆ ಹೆಣ್ಮಕ್ಳು ಯಾರಾದರೂ ಇದನ್ನು ಮಾಡಿ ಅಂದ್ರೆ ನಮ್ಮ ಧರ್ಮವನ್ನು ಮುಂದುವರ್ಸಕ್ಕೆ ಅಡ್ಡಿಯಿಲ್ಲ ಅನ್ನೋದು ನನ್ನ ಮಾತು.
0: ಅದರಲ್ಲಿ ತಮ್ಮ ಪರಿಶ್ರಮನೂ ಅಷ್ಟೇ ಬಹಳ ಮುಖ್ಯ ಆಗುತ್ತೆ. ನೀವು ಇಷ್ಟು ಶ್ರದ್ಧೆಯಿಂದ ಇಷ್ಟು ಪರಿಶ್ರಮದಿಂದ ಇಷ್ಟು ಸಾಧನೆಯನ್ನು ಮಾಡಿದ್ದಕ್ಕೆ ತಮಗೆ ಇಷ್ಟೆಲ್ಲ ಪ್ರಶಸ್ತಿಗಳು ತಮ್ಮ ಮುಡಿಗೇರಿವೆ ಅಂತಾನೆ ಹೇಳ್ಬಹುದು. ಅಮ್ಮ, ಈಗ ಹೆಣ್ಣು ಮಕ್ಕಳು ಈ ಒಂದು ವೃತ್ತಿಗೆ ಬರೋದಕ್ಕೆ ತುಂಬಾ ಹೆದರ್ಕೊಳ್ತಾರೆ. ಅಂದ್ರೆ ಅಯ್ಯೋ ಹೆಣ್ಮಕ್ಳು ಮಾಡಬಾರ್ದು ಇದನ್ನ, ಆತರ ಎಲ್ಲ ಇರುತ್ತೆ. ಅಂತ ಹೆಣ್ಮಕ್ಳಿಗೆ ತಾವೇನ್ ಹೇಳಕ್ ಇಷ್ಟಪಡ್ತೀರಾ?
1: ಅದೇ ನಾನು ಮೊದ್ಲು ಹೇಳಿದಕ್ಕೆ, ನೀವು ಹೆಣ್ಮಕ್ಳು ಅನಿಸ್ತಾರೆ ಅನ್ನೋದೊಂದೇ ಕಾರಣ ಅಂದ್ರೆ ಅವರು ಋತುಚಕ್ರ ಪ್ರಭಾವದಿಂದನೇ ಅನಿಸ್ತಾರೆ, ಬೇರೆ ಏನು ಇಲ್ಲ ಅವರಿಗೆ. ಅವ್ರಿಗೆ ಮಾಡಬಾರ್ದಂತಲ್ಲ, ಅಥವಾ ವಿದ್ಯೆ ಬರುವುದಿಲ್ಲ ಅಂತಲ್ಲ, ಅಥವಾ ಮುಂದುವರೆದ್ರೆ ನನಗೇನೋ ತೊಂದರೆ ಆಗತ್ತೆ ಅಂತಲೂ ಅಲ್ಲ. ಅವ್ರು ಮೇನ್ ಆಗಿ ಹೆದರುವುದು ಅಂತಂದ್ರೆ ಈ ಋತುಚಕ್ರಕ್ಕೆ ಹೆದರ್ತಾರೆ. ಇದು ಇದಕ್ಕೆ ಹೆದರೋ ಅವಶ್ಯಕತೆನೇ ಇಲ್ಲ, ಇದರಿಂದ ಯಾವ ತೊಂದರೆನೂ ಆಗಲ್ಲ, ಬೇರೆಯವ್ರಿಗೂ ತೊಂದರೆ ಆಗಲ್ಲ. ಯಾಕಂದ್ರೆ ನಾವೇ ಅದನ್ನು ಧರ್ಮವನ್ನು ಪಾಲನೆ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡ್ಬಿಟ್ರೆ ಅದರಿಂದ ಯಾವ ತೊಂದರೆನೂ ಇಲ್ಲ. ಇದು ಏನಾಗತ್ತೆ ಅಂದ್ರೆ ಮೂಲತಃ ಹಿರಿಯರು ಇದ್ದ ಮನೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರು ಇದು ತಪ್ಪು ಅಂತ ಹೇಳ್ತಿರ್ತಾರೆ. ಅವ್ರ ತಪ್ಪು ಅನ್ನೋದಕ್ಕೆ ತಪ್ಪು ಅಂತ ನಾನು ಅನ್ನಲ್ಲ, ಯಾಕಂದ್ರೆ ಅವ್ರಿಗೆ ಕೊಟ್ಟಂತ ತಿಳುವಳಿಕೆ ಅಷ್ಟೇ ಇತ್ತು. ಅವಾಗ ಆ ತಿಳುವಳಿಕೆ ಇತ್ತಂದ್ಮೇಲೆ ಅವ್ರು ಹೇಳ್ತಿರ್ತಾರೆ, ಇವರು ಜ್ಞಾನ ಇದ್ದವರು ಅದನ್ನು ತಿಳಿಸಿ ಹೇಳಬೇಕು, ಇದು ಇದರಿಂದ ಏನ್ ತೊಂದರೆ ಆಗಲ್ಲ, ಇದು ಈ ಸಮಾಜದಲ್ಲಿ ಇದು ಅವಶ್ಯಕತೆ ಇದೆ, ಮತ್ತೆ ಹೆಣ್ಮಕ್ಳು ಇದರಲ್ಲಿ ಮುಂದುವರಿಲಿಲ್ಲ ಅಂತಂದ್ರೆ ಅವರಿಗೆ ನಾಳೆ ಏನು ಮಾಡಕ್ ಸಾಧನೆ ಮಾಡಕ್ ಆಗಲ್ಲ, ಇದರಿಂದ ಮುಂದುವರಿಬಹುದು ಅನ್ನೋ ಜ್ಞಾನವನ್ನು ಅವ್ರಿಗೆ ಕೊಡೋದ್ರಿಂದ ಹೆಣ್ಮಕ್ಳು ಮುಂದುವರಿಬಹುದು, ಅವ್ರಿಗೆ ಯಾವ ತೊಂದರೆನೇ ಇಲ್ಲ. ಏನೇ ಬಂದ್ರು ನನ್ನಂತವ್ರಿಗೆ ಪ್ರಶ್ನೆ ಮಾಡಬಹುದು, ಅದಕ್ಕೆ ನಾವು ಎದುರಿಸಕ್ ನಾನು ರೆಡಿ ಇದ್ದೇನೆ. ಎಂತ ಪ್ರಶ್ನೆನ ಬೇಕಾದವ್ರು ಇದ್ರ ಬಗ್ಗೆ ಮಾಡಿದ್ರು ನಾನು ಎದುರಿಸಕ್ ರೆಡಿ ಇದ್ದೇನೆ, ಮತ್ತೆ ನೀವು ಎದುರಿಸಿ ಅಂತ ಹೇಳ್ತೇನೆ. ಇದು ಒಂದೇ ಕಾರಣಕ್ಕೆ ನೀವು ಹಿಂಜರಿಬೇಡಿ. ನೀವು ಬೇಕಾದ ನಿಮಗೆ ವಿದ್ಯೆ ಬರಲಿಲ್ಲ ಅಂತಂದ್ರೆ ಸಾಕಷ್ಟು ಮಠಮಾನ್ಯಗಳಿದ್ದಾವೆ. ಈಗಾಗೆಲ್ಲ ಮಠಗಳಲ್ಲಿ ಕೂಡ ರುದ್ರಾಭ್ಯಾಸ ಮಾಡಿಸ್ತಾ ಇದ್ದಾರೆ ಹೆಣ್ಮಕ್ಳಿಗೆ. ಮೊದಲಿನ ಕಾಲದಲ್ಲಿ ನಾನ್ ಚಿಕ್ಕವಳಿದ್ದಾಗ ಹುಂಚಿಕೋಳ ಮಠದಲ್ಲೇ ರುದ್ರಾಭ್ಯಾಸ ಕಲಿಸ್ತಿದ್ರು ಹೆಣ್ಮಕ್ಳಿಗೆ. ನನಗೆ ಗೊತ್ತಿದ್ದ ಪ್ರಕಾರ ನಾನ್ ಚಿಕ್ಕವಳಿದ್ದಾಗ ನಮ್ಮ ತಂದೆ ಅಂತಿದ್ರು ಹೆಣ್ಮಕ್ಳು ರುದ್ರ ಕಲಿಸ್ತಾರಂತ. ಆಗಿನ ಕಾಲದಲ್ಲಿ ಹುಂಚಿಕೋಳ ಮಠದ ರುದ್ರ ಗುರುಗಳೇ ರುದ್ರ ಕಲಿಸ್ತಿದ್ರು ಅಂದ್ಮೇಲೆ ಈಗಿನ ಕಾಲದಲ್ಲಿ ತಿಳುವಳಿಕೆ ಇಲ್ಲ ಅಂತಲ್ಲ, ಅಂದ್ರೆ ಬಹಳಷ್ಟು ಮಂದಿ ತಿಳ್ಕೊಳ್ತಾ ಇಲ್ಲ ಅಂತಂದ್ರೆ. ತಿಳ್ಕೊಂಡು ಯಾರು ಬೇಕಾದ್ರೂ ಈಗ ಈ ವೃತ್ತಿಯಲ್ಲಿ ಮುಂದುವರಿಬಹುದು. ಮತ್ತೆ ಯಾವುದೇ ಜಾತಿಯವರು ಇದನ್ನು ರುದ್ರಾಭಿಷೇಕ ರುದ್ರ ಓದ್ಬೇಕು ಇಂಥವ್ರ ಓದ್ಬಾರ್ದು ಅಂತ ಇಲ್ಲ. ಜ್ಞಾನಕ್ಕೆ ಎಲ್ಲರೂ ಅರ್ಹತೆಯನ್ನು ಪಡ್ಕೊಂಡವ್ರೆ. ಯಾರು ಮನುಷ್ಯ ಜನ್ಮ ಬಂದಿದ್ದಾರೆ ಅವರೆಲ್ಲರೂ ಕೂಡ ಜ್ಞಾನಕ್ಕೆ ಅರ್ಹತೆಯನ್ನು ಪಡ್ಕೊಂಡವ್ರೆ. ಯಾರು ಬೇಕಾದ್ರೂ ಈ ರುದ್ರ ಪಠನ ಮಾಡಬಹುದು, ವೇದವನ್ನು ಅಧ್ಯಯನ ಮಾಡಬಹುದು, ಅಂದ್ರೆ ಮುಂದುವರಿಬಹುದು ಅನ್ನೋಂಥದ್ದು ನನ್ನ ಮಾತು.
0: ಅಮ್ಮ, ತುಂಬಾ ಖುಷಿ ಆಯ್ತು ನಿಮ್ಮೊಂದಿಗೆ ಮಾತನಾಡಿ, ಮತ್ತೆ ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಈ ಒಂದು ಪಯಣಕ್ಕೆ ವೇಣುಧ್ವನಿಯ ಶುಭ ಹಾರೈಕೆ ನಿಮ್ಮೊಂದಿಗೆ ಸದಾಕಾಲ ಇರುತ್ತೆ ಅಂತ ಹೇಳ್ತಾ ಧನ್ಯವಾದಗಳು.
1: ನಮಸ್ಕಾರ. ಧನ್ಯವಾದ.

ಸ್ನೇಹಿತರೆ ಕೇಳಿದ್ರಲ್ಲ, ಯಾವ ಕ್ಷೇತ್ರವೂ ಕೂಡ ಯಾರಿಗೂ ಮೀಸಲಲ್ಲ ಅಂತ ಸಾಬೀತು ಮಾಡಿ ತೋರಿಸಿದ್ದಾರೆ ನಮ್ಮ ಇಂದಿನ ಸಾಧಕಿ ಶ್ರೀಮತಿ ಗುರುಮಾತಾ ಭಾರತಿ ಈಶ್ವರ್ ಕುಡ್ಚಿಮಠ್. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

ನಮಸ್ಕಾರ. ಭಾವಸಂಗಮ ಕಾರ್ಯಕ್ರಮಕ್ಕೆ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮ. ನೀವು ಕೇಳ್ತಾ ಇದ್ದೀರಾ ಇದು ವೇಣುಧ್ವನಿ 90.4 FM KLE ಕನಸು. ಜಿಪಿ ರಾಜರತ್ನಂ ಅವರು ಕನ್ನಡ ನಾಡು ಕಂಡ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು. ನಾಯಿ ಮರಿ ತಿಂಡಿ ಬೇಕೇ, ಒಂದೋ ಎರಡೋ ಬಾಳೆಲೆ ಹರಡು, ಹತ್ತು ಹತ್ತು ಇಪ್ಪತ್ತು, ತೋಟಕ್ಕೆ ಹೋದನು ಸಂಪತ್ತು ಮುಂತಾದ ಗೀತೆಗಳನ್ನ ನಾವು ಚಿಕ್ಕವರಿದ್ದಾಗ ಹಾಡಿದ್ದೀವಿ, ಕೇಳಿದ್ದೀವಿ. ಈ ಎಲ್ಲ ಪದ್ಯಗಳು ಜಿಪಿ ರಾಜರತ್ನಂ ಅವರ ಕೊಡುಗೆ. ಇವತ್ತಿನ ನಮ್ಮ ಭಾವಸಂಗಮ ಕಾರ್ಯಕ್ರಮದಲ್ಲಿ ಜಿಪಿ ರಾಜರತ್ನಂ ಅವರು ಬರೆದಂತಹ ಕೆಲವು ಆಯ್ದ ಗೀತೆಗಳನ್ನ ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಕಾಸಿ ಕಾಸ್ ಗಂಟಾಕಿ ಹೊಟ್ಟೆ ಬೆನ್ ನಂಟಾಕಿ, ಕೇಳಿ ಈ ಒಂದು ಗೀತೆಯನ್ನ.

ಜಿಪಿ ರಾಜರತ್ನಂ ಅವರು ಕನ್ನಡದ ಶ್ರೇಷ್ಠ ಕವಿ, ನಾಟಕಕಾರ, ಚಿಂತಕ, ಎಲ್ಲಕ್ಕಿಂತ ಮಿಗಿಲಾಗಿ ಕನ್ನಡದ ಕಟ್ಟಾಳು. ಇವರ ರತ್ನ ಪದಗಳು ಅತ್ಯಂತ ಜನಪ್ರಿಯ. ರತ್ನ ಪದಗಳಲ್ಲಿರುವಂತಹ ಎಲ್ಲ ಭಾವನೆಗಳನ್ನ ಗೀತೆಗಳ ರೂಪಕ್ಕೆ ತರುವುದು ಅಷ್ಟು ಸುಲಭದ ಮಾತಲ್ಲ. ಆದರೆ ರತ್ನನ ಪದಗಳಲ್ಲಿರುವಂತಹ ಭಾವನೆಗಳು ಒಂದಷ್ಟು ಮುಕ್ಕಾಗದಂತೆ ಗೀತೆಗಳ ರೂಪ ಕೊಟ್ಟವರು ಮೈಸೂರ್ ಅನಂತಸ್ವಾಮಿಯವರು. ಮೈಸೂರ್ ಅನಂತಸ್ವಾಮಿಯವರು ರತ್ನನ ಪದಗಳನ್ನ ಸುಗಮ ಸಂಗೀತಕ್ಕೆ ಒಗ್ಗಿಸಿ ಅತ್ಯಂತ ಜನಪ್ರಿಯಗೊಳಿಸಿದ್ದಾರೆ. ಅಂತಹ ಜನಪ್ರಿಯ ಗೀತೆಗಳಲ್ಲಿ ನಿಮಗಾಗಿ ಇಳ್ಕಳ್ಳ ಕೊಂದೂರು, ತಲಮ್ಯಾಲೆ ಒಂದ್ಸೂರು, ಮಲ್ಗಕ್ಕೆ ಭೂಮ್ತಾಯಿ ಮಂಚ

ದೇಹಕ್ಕೆ ಆಯಾಸವನ್ನ ನಿವಾರಿಸಲು ಕೊಂಚ ಹುಳಿಹೆಂಡ, ಜೀವಕ್ಕೆ ತಂಪೆರೆಯಲು ಹೆಂಡತಿ ನಂಜಿ, ಮತ್ತೆ ಆತ್ಮದ ಅಭಿಮಾನಕ್ಕಾಗಿ ಕನ್ನಡ ಭಾಷೆ, ಇವು ರತ್ನನ ಬದುಕಿನ ಮೂರು ಮುಖ್ಯ ನೆಲೆಗಳು. ರತ್ನನ ಪದಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಈ ಮೂರು ಪದಗಳು ಇಲ್ಲ, ಈ ಮೂರು ಪದಗಳಲ್ಲಿ ಒಂದು ಇದ್ದೇ ಇರುತ್ತೆ. ಇದೇ ರತ್ನ ಪದಗಳ ವಿಶೇಷ ಅಂತ ಹೇಳಬಹುದು. ಹೆಂಡ

ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗದನಾರೂ, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ

ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಲಮಾಗುವಂದು ತುತ್ತೂರಿದ ನೀಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸತ್ತಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸತ್ತಿಲ್ಲ, ಹೊಲಿ ನಿನ್ನ ತುಟಿ

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಹೆಂಡ ಹೆಂಡತಿ ಕನ್ನಡ ಈ ಮೂರು ಪದಗಳನ್ನು ಜಿ ಪಿ ರಾಜರತ್ನಂ ಅವರು ತಮ್ಮ ರತ್ನ ಪದಗಳಲ್ಲಿ ಅತ್ಯಂತ ಮಾರ್ಮಿಕವಾಗಿ ಜೋಡಿಸ್ತಾ ಹೋಗ್ತಾರೆ. ರತ್ನನ ಪದಗಳಲ್ಲಿ ಕಾವ್ಯ ನಾಯಕ ಈ ಹೆಂಡ ಕುಡುಕ ರತ್ನ ಬಡವನೊಬ್ಬನ ನೋವು ನಲಿವು ಖುಷಿಗಳನ್ನು ಮನಸ್ಸಿಗೆ ಸಂತೃಪ್ತಿ ಎನ್ನುವುದೊಂದಿದ್ದರೆ ಅಂತಹ ಸರಳ ಬದುಕು ಕೂಡ ಸುಂದರ ಎಂಬ ಜೀವನ ದರ್ಶನವನ್ನು ಅತ್ಯಂತ ಮಾರ್ಮಿಕವಾಗಿ ವರ್ಣಿಸ್ತಾ ಹೋಗ್ತಾರೆ ಜಿ ಬಿ ರಾಜರತ್ನಂ ಅವರು ತಮ್ಮ ರತ್ನ ಪದಗಳಲ್ಲಿ. ನೀನ್ ನನ್ನ

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಹೇತ್ ಬಚಾವ್ ಅಭಿಯಾನ ಹಾಗೂ ಮುಂಗಾರು ಬಿತ್ತನೆ ಕುರಿತು ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ ಬೆಳಗಾವಿಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಹಾಗೂ ಅವರೊಂದಿಗೆ ಸಹಾಯಕ ಕೃಷಿ ನಿರ್ದೇಶಕರು ವಿಷಯ ತಜ್ಞ ಶ್ರೀ ಚಿದಂಬರ್ ಹೂಗಾರ್ ಅವರು. ಕಾರ್ಯಕ್ರಮದಲ್ಲಿ ಇವರಿಗೆ ಸ್ವಾಗತಿಸೋಣ. ನಮಸ್ಕಾರ.
1: ನಮಸ್ಕಾರ ಇವರು. ನಮಸ್ಕಾರ
0: ಸರ್. ಇವತ್ತಿನ ಕಾರ್ಯಕ್ರಮದ ವಿಷಯದ ಕುರಿತು ಖೇತ್ ಬಚಾವ್ ಅಭಿಯಾನ, ಅಲ್ಲಿಂದ ಪ್ರಾರಂಭ ಮಾಡೋಣ. ಇದು ಪ್ರಾರಂಭ ಯಾವಾಗಾಯಿತು?
1: ಎಲ್ಲರಿಗೂ ನಮಸ್ಕಾರ. ಇವತ್ತು ಕೃಷಿ ಇಲಾಖೆ ಮತ್ತು KLE ವೇಣುಧ್ವನಿ ಮುಖಾಂತರ ಇವತ್ತು ರೈತ ಬಾಂಧವರಿಗೆ ವಿಶೇಷವಾದಂತಹ ಸಲಹೆ ಕೊಡಲಿಕ್ಕೆ ಇವತ್ತೊಂದು ದಿವಸ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಮೊಟ್ಟ ಮೊದಲಿಗೆ ನಾನು ಎಲ್ಲ ರೈತ ಬಾಂಧವರ ಪರವಾಗಿ ಮತ್ತು ಕೃಷಿ ಇಲಾಖೆಯ ಪರವಾಗಿ ವೇಣುಧ್ವನಿ ಎಲ್ಲ ಅಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ತಾವು ಕೇಳಿದ್ದು ಖೇತ್ ಬಚಾವೋ ಬಗ್ಗೆ ತಾವು ಕೇಳಿದ್ರಿ. ಈ ಖೇತ್ ಬಚಾವೋ ಆಂದೋಲನ ಅಂತಕ್ಕಂತಹ ವಿನೂತನ ಒಂದು ಕಾರ್ಯಕ್ರಮ ಭಾರತ ಸರ್ಕಾರದ ಕೃಷಿ ಸಚಿವಾಲಯದಿಂದ ಮತ್ತು ನಮ್ಮ ಕೇಂದ್ರ ಕಚೇರಿಯ ಕೃಷಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಕೃಷಿ ಸಚಿವರು ಅವರ ಸೂಚನೆ ಮೇರೆಗೆ ಇವತ್ತು ಇಡೀ ದೇಶಾದ್ಯಂತ ಖೇತ್ ಬಚಾವೋ ಆಂದೋಲನ ಅಂತ ನಾವು ಪ್ರಾರಂಭ ಮಾಡಿದ್ದೀವಿ. ಕೃಷಿ ಇಲಾಖೆಯ ನೇತೃತ್ವದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ನಮ್ಮ ಯೂನಿವರ್ಸಿಟಿ ಎಲ್ಲ ಸೈಂಟಿಸ್ಟ್ಸು ಎಲ್ಲ ಕೂಡಿ ಒಂದು ತಿಂಗಳ ಪರ್ಯಂತ June 1 to June 30 ಬೆಳಗಾವಿ ಜಿಲ್ಲೆಯ ಒಳಗೆ ಎಲ್ಲ ಗ್ರಾಮ ಪಂಚಾಯಿತಿಗಳು ಮತ್ತು ಎಲ್ಲ ದೊಡ್ಡ ದೊಡ್ಡ ಹಳ್ಳಿಗಳಲ್ಲಿ ನಾವೇ ವಿಜ್ಞಾನಿಗಳು ಅಧಿಕಾರಿಗಳು ಸ್ವತಃ ಹಳ್ಳಿಗೆ ಹೋಗಿ ಇವತ್ತು ಖೇತ್ ಬಚಾವೋ ಆಂದೋಲನದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದರ ಉದ್ದೇಶ ಏನಪ್ಪಾ ಅಂತಂದ್ರೆ ಇವತ್ತಿನ ದಿವಸ ಏನಾಗಿದೆ, ಕ್ರಮೇಣ ಈ ಭೂಮಿಯ ಫಲವತ್ತತೆ ನಾವು ಕಳ್ಕೊತಾ ಇದ್ದೀವಿ. ಭೂಮಿ ತಾಯಿ ಇವತ್ತು ಆಕೆ ಆರೋಗ್ಯ ಕಡಿಮೆ ಆಕೋತ್ ಹೊಂಟದ. ಇವತ್ತಿನ ದಿವಸ ನಾವು ಒಂದು ಸನ್ನಿವೇಶ ನೋಡ್ತಾ ಇದ್ದೀವಿ, ಅವರ್ ಸಾಯಿಲ್ ಈಸ್ ಇನ್ ಕೋಮಾ, ಆ ಸ್ಟೇಜಿಗೆ ನಾವು ಬಂದಿದ್ದೆವು. ಹಾಗಾಗಿ ಹೇಗೇನೆ ನಾವು ರಾಸಾಯನಿಕ ಗೊಬ್ಬರಗಳ ಬಳಕೆ, ಅತಿಯಾದ ಕ್ರಿಮಿನಾಶಕಗಳ ಬಳಕೆ ಮಾಡಿಕೊಂಡು ನಾವು ಭೂಮಿ ತಾಯಿಯನ್ನು ಕಳ್ಕೋತೇವೆ ಅನ್ನೋ ಅಂತಕ್ಕಂಥ ಆತಂಕದಲ್ಲಿರೋದ್ರಿಂದ ಇವತ್ತು ಸರ್ಕಾರದ ವತಿಯಿಂದ ಕೃಷಿ ಇಲಾಖೆ ನೇತೃತ್ವದಲ್ಲಿ ಅಭಿಯಾನ ರೂಪದಲ್ಲಿ ಮಾಡ್ತಾ ಇದ್ದೇವೆ. ಆಲ್ರೆಡಿ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದ್ದೇವೆ. ಪ್ರತಿಯೊಂದು ಒಂದು 12 ಕಾರ್ಯಕ್ರಮ ನಮ್ಮ ಜಿಲ್ಲೆ ಒಳಗೆ ಆಗ್ತಾ ಇದ್ದಾವೆ. ಪ್ರತಿ ಕಾರ್ಯಕ್ರಮಕ್ಕೆ ಒಂದು 200 to 300 ರೈತರು ಕೂಡ್ತಾ ಇದ್ದಾರೆ. ಅವರಿಗೆ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದ್ರೆ ಮಣ್ಣಿನ ಆರೋಗ್ಯದ ಬಗ್ಗೆ ಹೇಳ್ತಾ ಇದ್ದೀವಿ, ಮಣ್ಣಿನ ಆರೋಗ್ಯ ಚೀಟಿ ಬಗ್ಗೆ ಹೇಳ್ತಾ ಇದ್ದೀವಿ, ರಾಸಾಯನಿಕ ಗೊಬ್ಬರಗಳ ಸಮತೋಲನ ಬಳಕೆ ಯಾವ ರೀತಿ ಮಾಡಬೇಕು, ಆಮೇಲೆ ಜೈವಿಕ ಗೊಬ್ಬರಗಳ ಬಳಕೆ ಯಾವ ರೀತಿ ಮಾಡಬೇಕು, ಹಸಿರು ಗೊಬ್ಬರಗಳನ್ನ ಯಾವ ರೀತಿ ಬಳಸಬೇಕು ಅಂತಕ್ಕಂಥದ್ದನ್ನ ಹೇಳಿ ಪ್ರತಿ ವರ್ಷಕ್ಕೆ ಸ್ವಲ್ಪ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡ್ಕೋತ ಹೋಗ್ರಿ ಅಂತಕ್ಕಂಥ ಅರಿವು ಮೂಡಿಸ್ತಾ ಇದ್ದೇವೆ. ಅದರ ಜೊತೆಗೇನೆ ಸಾವಯವ ಕೃಷಿಗೆ ಮತ್ತು ನೈಸರ್ಗಿಕ ಕೃಷಿಗೆ ಒತ್ತು ಕೊಡಲಿಕ್ಕೆ ಈ ಒಂದು ಅಭಿಯಾನ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ.
0: ಸಾಯಿಲ್ ಇಸ್ ಇನ್ ಕೋಮಾ ಅಂತ ಹೇಳಿದ್ರೆ ಅಲ್ಲಿ ಒಂದು ಬಹಳ ಒಂದು ಇಂಪಾರ್ಟೆಂಟ್ ಆದ ಒಂದು ಲೈನ್ ಅದು. ಅದು ನೋಡಿದ್ರೇ ಒಂಥರ ಈ ಅಭಿಯಾನ ಅದಕ್ಕೆ ಬಹಳ ಮುಖ್ಯ ಆಗುತ್ತೆ. ಅಂತ ಸಂದರ್ಭದಲ್ಲಿ ರೈತರ ಭೂಮಿ ರಕ್ಷಿಸಲು ಈ ಅಭಿಯಾನ ಯಾವ ರೀತಿ ಲಾಭ ಕೊಡುತ್ತೆ ಅದ್ರ ಬಗ್ಗೆ ಸ್ವಲ್ಪ
1: ರೈತರಿಗೆ ಅಂದ್ರೆ ಹೆಂಗೆ, ಈಗ ರೈತರು ನೀರಾವರಿ ಪ್ರದೇಶದೊಳಗೆ ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರ ಹಾಕ್ತಾರೆ. ಯೂರಿಯಾ, DAP, ಪೊಟ್ಯಾಶ ಎಷ್ಟು ಹಾಕ್ಬೇಕಲ್ಲ ಅಷ್ಟು ಹಾಕೋದಲ್ಲ, ಹೆಚ್ಚಿನ ಪ್ರಮಾಣದಲ್ಲಿ ನೀರಾವರಿ ಭಾಗದಾಗ ಬಳಸ್ತಾ ಇದ್ದಾರೆ. ಆ ಭಾಗದಲ್ಲಿ ನಾವು ಅವೇರ್ನೆಸ್ ಮಾಡಿದೀವಿ ಅಂದ್ರೆ ಸುಮ್ಸೋನೆ ಖರ್ಚು ಮಾಡ್ತಾರೆ, ಖರ್ಚು ಹೆಚ್ಚಾಗುತ್ತೆ ಹೊರತಾಗಿ ಬೆಳೆ ಹೆಚ್ಚು ಬರೋದಿಲ್ಲ. ಹೆಚ್ಚು ಗೊಬ್ಬರ ಹಾಕಿದ್ರೆ ಒಂದು ರೈತ ಬಾಂಧವರು ಇವತ್ತು ತಿಳ್ಕೋಬೇಕು, ಹೆಚ್ಚು ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಹೆಚ್ಚು ಇಳುವರಿ ಬರ್ತದೆ ಅಂತಕ್ಕಂಥ ಸುಳ್ಳದು, ಅದಕ್ಕೆ ಸಾಧ್ಯ ಇಲ್ಲ. ಖರ್ಚು ಹೆಚ್ಚಾಗುತ್ತೆ ವಿನಃ ಇಳುವರಿ ಹೆಚ್ಚು ಬರೋದಿಲ್ಲ. ಆಮೇಲೆ ಏನಾಗುತ್ತೆ, ಭೂಮಿಯ ಆರೋಗ್ಯ ಕೂಡ ಕೆಡ್ಕೋತ ಹೋಗುತ್ತೆ. ಪ್ರತಿಯೊಂದು ಬೆಳೆಗೆ ನಾವು ವೈಜ್ಞಾನಿಕವಾಗಿ ಶಿಫಾರಸು ಮಾಡಿದೆವು, ಪ್ರತಿಯೊಂದು ಬೆಳೆಗೆ ವೈಜ್ಞಾನಿಕವಾಗಿ ರಾಸಾಯನಿಕ ಗೊಬ್ಬರಗಳ ಶಿಫಾರಸಿದೆ. ಇವತ್ತು ಇಷ್ಟು ಸಾರಜನಕ, ಇಷ್ಟು ರಂಜಕ, ಇಷ್ಟು ಪೊಟ್ಯಾಶ್ ಹಾಕ್ಬೇಕು, ಇಷ್ಟು ಲಘು ಪೋಷಕಾಂಶ ಹಾಕ್ಬೇಕು, ಆಮೇಲೆ ಇಷ್ಟು ಚಕ್ಕಡಿ ಕೊಟ್ಟಿಗೆ ಗೊಬ್ಬರ ಅಂತ ಬರೆದಿದ್ದು. ನಮ್ಮಲ್ಲಿ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಐತಿ, ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ನಾವು ಒಂದು ವೈಜ್ಞಾನಿಕ ತಳಹದಿ ಮೇಲೆ ಹೇಳ್ತಾ ಇದ್ದೀವಿ, ಅಷ್ಟೇ ಹಾಕ್ಬೇಕು ಅವರು. ಸೊ ಅದರ ಬಗ್ಗೆ ಇದ್ರಾಗ ಒತ್ತು ಕೊಡ್ತಾ ಇದ್ದೀವಿ. ಆಮೇಲೆ ರಾಸಾಯನಿಕ ಗೊಬ್ಬರದ ಭರಾಟೆ ಒಳಗೆ ರೈತರು ಇವತ್ತಿನ ದಿವಸ ಆರ್ಗ್ಯಾನಿಕ್ ಫಾರ್ಮಿಂಗ್ ಏನಿದೆ ಅಲ್ಲ, ಸಾವಯವ ಕೃಷಿ, ಆಮೇಲೆ ಹಸಿರೆಲೆ ಗೊಬ್ಬರ, ಈ ಬಯೋ ಫರ್ಟಿಲೈಸರ್ ಮರ್ತೇ ಬಿಟ್ಟಾರೆ. ಕಡಿಮೆ ಖರ್ಚು ಮಾಡ್ಬೇಕು, ಅದಕ್ಕೆ 100 rupees ಖರ್ಚು ಮಾಡ್ಬೇಕು ಅಷ್ಟೇ. ಅದು ಒಂದು 100 rupees ಖರ್ಚು ಮಾಡಿದ್ರೆ 2000 rupees ಅವಂಗೆ ಹೆಚ್ಚುವರಿ ಆದಾಯ ಬರ್ತಾ ಇದೆ. ಆ ಒಂದು ಪಾಯಿಂಟಿಗೆ ನಾವು ಒತ್ತು ಕೊಟ್ಟು ಈ ಖೇತ್ ಬಚಾವ್ ಆಂದೋಲನದಲ್ಲಿ ಹೇಳ್ತಾ ಇದ್ದೀವಿ. ರಾಸಾಯನಿಕ ಗೊಬ್ಬರದ ಬಳಕೆ ಕ್ರಮೇಣ ಕಡಿಮೆ ಮಾಡಬೇಕಾಗಿದೆ. ಆಮೇಲೆ ನೋಡಿ, ಯೂರಿಯಾ ಗೊಬ್ಬರ, DAP ಮತ್ತು ಪೊಟ್ಯಾಶ್, ಯೂರಿಯಾದಲ್ಲಿ ಸಾರಜನಕ ಇರ್ತದೆ, DAP ಒಳಗೆ ರಂಜಕ ಇರ್ತದೆ, ಇನ್ನೊಂದು ಫಾಸ್ಫರಸ್. ಈ ಮೂರೇ ಗೊಬ್ಬರ ರೈತರಿಗೆ ಗೊತ್ತಿರೋದು, ಈ ಮೂರೇ ನ್ಯೂಟ್ರಿಯಂಟ್ಸ್ ಕೊಡ್ತಾ ಇದ್ದಾರೆ ಅವರು. ಒಂದು ಬೆಳೆ ಹುಲಸಾಗಿ ಬೆಳಿಬೇಕಾಗಿತ್ತು ಅಂದ್ರೆ 16 ಪೋಷಕಾಂಶಗಳು ಬೇಕಾಗಿತ್ತು. ಹದಿನಾರು ತರ ಪೋಷಕಾಂಶಗಳ ಹಾಕಬೇಕಾಗಿದ್ರೆ ಹದಿನಾರು ತರ ಗೊಬ್ಬರ ಹಾಕಬೇಕು. ಈ ಹದಿನಾರು ಪೋಷಕಾಂಶಗಳು ಒಂದರಾಗೇ ಇರ್ತಾವ, ಎದುರಾಗಿರ್ತಾವ ಅಂದ್ರೆ ಸಾವಯವ ಪದಾರ್ಥ ಆಗಿರ್ತಾವ. ಒಂದು ಹಾಕಿಬಿಟ್ರೆ ಸಾಕು, ಸಗಣಿ ಗೊಬ್ಬರ ಎರುಳು ಗೊಬ್ಬರ ಹಾಕಿದ್ರೆ ಸಾಕು, ಎಲ್ಲ ಸಿಗ್ತಾವ ಅದರಾಗ. ಮತ್ತೆ ರೈತರು ಮಾಡಬೇಕು ಬೇಡ. ಹಾ, ಅದಕ್ಕಾಗಿ ಈ ರಾಸಾಯನಿಕ ಗೊಬ್ಬರ ನಾವೇನು ಇಮಿಡಿಯೇಟ್ಲಿ ರಾಸಾಯನಿಕ ಕೃಷಿ ಬಿಡುತ್ತೆ ಹೇಳ್ತಾ ಇಲ್ಲ. ಕ್ರಮೇಣ ಒಂದನೇ ವರ್ಷ 25% ಕಡಿಮೆ ಮಾಡಿರಪ್ಪ, ಎರಡನೇ ವರ್ಷ ಒಂದು 30-40% ಕಡಿಮೆ ಮಾಡಿರಿ, ಮೂರನೇ ವರ್ಷ ಅಷ್ಟು ಕಡಿಮೆ ಮಾಡಿರಿ, ಒಂದು 5 ವರ್ಷ ಕಡಿಮೆ ಮಾಡ್ಕೋತ ಕಡಿಮೆ ಮಾಡ್ಕೋತ ಹೋದರೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡಬೇಕು, ಈ ಕಡೆ ಸಾವಯವ ಪದಾರ್ಥಗಳನ್ನು ಹೆಚ್ಚು ಮಾಡ್ಕೋತ ಹೋಗಬೇಕು. ಅವಾಗ ಬ್ಯಾಲೆನ್ಸ್ ಆಗಿ ಭೂಮಿಯ ತಾಯಿ ಕೂಡ ಉಳಿತಾಳ, ಭೂಮಿಯ ಫಲವತ್ತತೆ ಕೂಡ ಉಳಿತದೆ. ಆಮೇಲೆ ಆರ್ಗ್ಯಾನಿಕ್ ಕಾರ್ಬನ್ ಅಂತಿದೆ ಈ ಭೂಮಿ ಒಳಗೆ ರೀ, ಸಾವಯವ ಇಂಗಾಲದ ಪದಾರ್ಥ ಅದು 0.6 ಮೇಲೆ ಇರಬೇಕು. ವೈಜ್ಞಾನಿಕವಾಗಿ 0.6 ಮೇಲೆ ಇದ್ರೆ ಚೆನ್ನ ಒಳ್ಳೆ ಒಳ್ಳೆ ಭೂಮಿ ಅಂತ ಹೇಳ್ತಿರ್ತೀವಿ. ಈ ಫಾರೆಸ್ಟ್ನಾಗ ನೀವು ಹೋದ್ರೆ 1 ಮ್ಯಾಗ ಇರ್ತೈತಿ ಆರ್ಗ್ಯಾನಿಕ್ ಕಾರ್ಬನ್, ಯಾಕಂದ್ರೆ ಅಷ್ಟೆಲ್ಲ ಅಲ್ಲಿ ಸಾವಯವ ಪದಾರ್ಥಗಳಿರ್ತದೆ, ರಾಸಾಯನಿಕ ಗೊಬ್ಬರ ಇರೋದಿಲ್ಲ. ಈಗ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ಆತಂಕಕಾರಿ ಏನಪ್ಪಾ ಅಂತಂದ್ರೆ 0.3, 0.35, 0.4, 0.45, 0.55, 0.6 ಮಟ ಅದಾವ ನಮ್ಮ ಜಿಲ್ಲೆ ಒಳಗನೆ. 0.3 ಅಂದ್ರೆ ಏನರ್ಥ, 0.3 ಅಂದ್ರೆ ಭಾರಿ ಇದು ಒಳ್ಳೆ ಭೂಮಿ ಅಲ್ಲ, ಫಲವತ್ತಾದ ಭೂಮಿ ಅಲ್ಲ, ಅದು ಅದರಾಗ ಸತ್ವ ಇಲ್ಲ ಅಂತಕ್ಕಂಥದ್ದು ನಮ್ಗೆ ಅರ್ಥ ಅರಿವಾಗುತ್ತೆ. ಅದಕ್ಕೆ ರೈತ ಬಾಂಧವರು ಎಚ್ಚೆತ್ಕೋಬೇಕಾಯ್ತು, ಇವತ್ತು ಎಚ್ಚೆತ್ಕೊಂಡು ನಮ್ಮ ಭೂಮಿಯನ್ನು ಉಳಿಸಿ ಪರಿಸರವನ್ನು ಉಳಿಸಿ ಚೆನ್ನಾಗಿ ಕೃಷಿ ಮಾಡ್ಬೋದು, ಇವತ್ತು ವೈಜ್ಞಾನಿಕವಾಗಿ ಮಾಡಬೇಕಾಗೈತೆ. ಅದಕ್ಕಾಗಿ ಆ ವೈಜ್ಞಾನಿಕ ಕೃಷಿಗೆ ಈ ಒಂದು ಖೇತ್ ಬಚಾವ್ ಆಂದೋಲನದ ನಾವು ಒತ್ತು ಕೊಡ್ತಾ ಇದ್ದೇವೆ.
2: ಅಂತ ಸಂದರ್ಭದಲ್ಲಿ ಪ್ರಶ್ನೆ ಬರುತ್ತೆ, ರೈತರು ಎಷ್ಟು ಅವೇರ್ ಆಗಿದ್ದಾರೆ ಈ ಒಂದು ಅಭಿಯಾನದ ಕುರಿತು? ಅವೇರ್ ಅಷ್ಟೇ ಇಲ್ಲ, ಅದನ್ನ ಅಳವಡಿಸ್ಕೊಳ್ತಾ ಇದ್ದಾರೆ ಎಷ್ಟು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಅಳವಡಿಸ್ಕೊತಾರೆ ರೈತರು ಸಾಕಷ್ಟು. ರೈತರು ಈ ನಾವೇನು ಸಲಹೆ ಕೊಟ್ಟಿದ್ದೀವಲ್ಲ, ಸಾಕಷ್ಟು ರೈತರು ನಮ್ಮಲ್ಲಿ, ನಾವು ಕೂಡ ನಾನು ಕೂಡ ಹಳ್ಳಿ ಹಳ್ಳಿಗಳಲ್ಲಿ ಹೋಗ್ತಿರ್ತೀನಲ್ಲ, ಎಲ್ಲ ಸಭೆ ಸಮಾರಂಭಗಳಲ್ಲಿ ರೈತರ ತರಬೇತಿಗಳು ಹೋಗ್ತಿರ್ತೀನಲ್ಲ, ಅಲ್ಲಿ ಅವೇರ್ನೆಸ್ ಭಾಳ ಇದೆ ನಮ್ಮಲ್ಲಿ. ನಮ್ಮ ರೈತರು ಬೇರೆ ಜಿಲ್ಲೆಗೆ ಕಂಪೇರ್ ಮಾಡಿದ್ರೆ ಬೆಳಗಾವಿ ಜಿಲ್ಲಾ ರೈತರು ಅರ್ಲಿ ಅಡಾಪ್ಟರ್ಸ್. ಅಂದ್ರೆ ಏನು, ಒಂದು ತಂತ್ರಜ್ಞಾನ, ಹೊಸ ತಂತ್ರಜ್ಞಾನ ಅಲ್ಲಿ ಬಂತು ಅಂತಂದ್ರೆ ಅವ್ರು ಇಮಿಡಿಯೇಟ್ಲಿ ಆ ತಂತ್ರಜ್ಞಾನವನ್ನು ಅಳವಡಿಸ್ಕೋತಾರೆ ರೀ. ದೇ ಆರ್ ಕಾಲ್ಡ್ ಆಸ್ ಅರ್ಲಿ ಅಡಾಪ್ಟರ್ಸ್. ನಮ್ಮಲ್ಲಿ ಚಿಕ್ಕೋಳಿ ಭಾಗ, ನಿಪ್ಪಾಣಿ ಭಾಗ, ಈ ಕಡೆ ಹುಕ್ಕೇರಿ, ಅಥಣಿ, ರಾಯಭಾಗ, ಗೋಕಾಕ, ಈ ಕಡೆ ಭಾರಿ ಪ್ರೋಗ್ರೆಸಿವ್ ಫಾರ್ಮರ್ಸ್ ರೀ. ನಮ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಇಲಾಖೆ ಜೊತೆ ಒಳ್ಳೆ ಸಂಪರ್ಕ ಇಟ್ಕೊಂಡಿದ್ದಾರೆ, ವಿಜ್ಞಾನಿಗಳ ಜೊತೆ ಕೂಡ ಒಳ್ಳೆ ಸಂಪರ್ಕ ಇಟ್ಕೊಂಡು ಅವರು ಕೃಷಿ ಮಾಡ್ತಾ ಇದ್ದಾರೆ.
2: ಸರ್, ಅರ್ಲಿ ಅಡಾಪ್ಟರ್ಸ್ ಅಂತ ತಾವು ಹೇಳಿದ್ರಿ, ಯಾವೆಲ್ಲ ವಿಷಯಗಳನ್ನು ಅಡಾಪ್ಟ್ ಮಾಡಿಕೊಂಡು ಆ್ಯಂಡ್ ಆ ಒಂದು ಪರ್ಸೆಂಟ್ ಬಗ್ಗೆನೂ ತಾವು ತಿಳಿಸಿದ್ರಿ, ಫಸ್ಟ್ ಇಯರ್ 25%, ಆಮೇಲೆ ಹಾಗೆ ಹಾಗೆ ಬೆಳ್ಕೋದು 5 ಇಯರ್ಸ್, ಈಗ ಎಲ್ಲಿವರೆಗೆ ಬಂದಿದೆ ಸ್ಟ್ಯಾಟಿಸ್ಟಿಕಲಿ ಹೇಳ್ಬೋದಾ ಸ್ವಲ್ಪ?
1: ಈಗ ಅವೇರ್ನೆಸ್ ಬಂದಿದೆ, ಹಂಗೆ ಹಂಗೆ ನಮ್ಮಲ್ಲಿ ನೋಡ್ರಿ, ಕ್ರಮೇಣ ಸಾವಯವ ಕೃಷಿ ಕ್ಷೇತ್ರ ಹೆಚ್ಚಾಗ್ತಾ ಇದೆ ನಮ್ಮಲ್ಲಿ. ಆಮೇಲೆ ಪಬ್ಲಿಕಲ್ಲಿ ಕೂಡ ಹೆಲ್ತ್ ಬಗ್ಗೆ ಅವೇರ್ನೆಸ್ ಬಂದಿದೆ, ಹೆಲ್ತ್ ಅವೇರ್ನೆಸ್ ಪಬ್ಲಿಕಲ್ಲಿ ಬಂದಿದೆ. ಅವರು ಕೂಡ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಕೇಳ್ತಾ ಇದ್ದಾರೆ, ಆರ್ಗ್ಯಾನಿಕ್ ಬೆಲ್ಲ, ಆರ್ಗ್ಯಾನಿಕ್ ಮಿಲೆಟ್ಸು, ಆರ್ಗ್ಯಾನಿಕ್ ದಾಲು, ಇವೆಲ್ಲ ಆರ್ಗ್ಯಾನಿಕ್. ಇದು ನಮ್ಮ ಎಣ್ಣೆ ಪದಾರ್ಥಗಳನ್ನು ಚೆನ್ನಾಗಿ ನಾವು ಘಾಣದ ಎಣ್ಣೆ, ರಿಫೈನ್ಡ್ ಆಯಿಲ್ ಅಲ್ಲ. ಹಂಗಾಗಿ ಗ್ರಾಹಕರಲ್ಲಿ ಕೂಡ ಹೆಲ್ತ್ ಬಗ್ಗೆ ಅವೇರ್ನೆಸ್ ಬಂದಿದೆ, ರೈತರಲ್ಲಿ ಕೂಡ ಈ ಪದಾರ್ಥಗಳ ಬಗ್ಗೆ, ಆಮೇಲೆ ಅವ್ರ ರೇಟ್ ಕೂಡ ಚೆನ್ನಾಗಿ ಸಿಗ್ತಾ ಇದೆ. ಕೆಲವು ರೈತರು ನಮ್ಮಲ್ಲಿ ಆರ್ಗ್ಯಾನಿಕ್ ಫಾರ್ಮರ್ಸ್ ಅದಾರೆ ಬೆಳಗಾವಿ ಜಿಲ್ಲೆ ಒಳಗೆ, ಅವ್ರ ಪ್ರಾಡಕ್ಟ್ಸ್ಗಳನ್ನು ಅವರೇ ಮಾರ್ತಾರೆ, ಅವ್ರ ಗಿರಾಕಿ ಫಿಕ್ಸ್ ಅದಾವ. ಹಾಂ, ಸಿಗ್ತಾ ಇಲ್ಲ ಅಷ್ಟು ಕ್ವಾಂಟಿಟಿ. ಆ ರೀತಿ ಇದೆ, ಗ್ರಾಹಕರಲ್ಲಿ ಕೂಡ ಅವೇರ್ನೆಸ್ ಬಂದಿದೆ, ರೈತರಲ್ಲೂ ಕೂಡ ಅವೇರ್ನೆಸ್ ಬಂದಿದೆ. ಕ್ರಮೇಣ ಡೈಲಿ ಡೈಲಿ ವರ್ಷ ವರ್ಷ ಆರ್ಗ್ಯಾನಿಕ್ ಕ್ಷೇತ್ರವನ್ನು ನಾವು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಿಂದಿನ ವರ್ಷ 25-26 ಸಾಲಿನಾಗ ಬೆಳಗಾವಿ ಜಿಲ್ಲೆ ಒಳಗೆ 6875 ಎಕರೆ ಒಳಗೆ ನ್ಯಾಚುರಲ್ ಫಾರ್ಮಿಂಗ್ ಮಾಡಿಸಿದ್ವಿ, ನೈಸರ್ಗಿಕ ಕೃಷಿ, ಒಂದು ಕಾಳ ಸಹಿತ ರಾಸಾಯನಿಕ ಗೊಬ್ಬರ ಹಾಕಂಗಿಲ್ಲ. ಅದು ಕೂಡ ನಾವು ಅಭಿಯಾನ ಮುಂದುವರಿಸಿದ್ದೇವೆ. ಕ್ರಮೇಣ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ರೈತರಲ್ಲಿ ಅವೇರ್ನೆಸ್ ಬರ್ತಾ ಇದೆ, ಏರಿಯಾ ಕೂಡ ಹೆಚ್ಚಾಗ್ತದೆ.
2: ಸ್ನೇಹಿತರೆ, ನೀವು ಕೇಳ್ತಾ ಇದ್ರಾ ಖೇತ್ ಬಚಾವ್ ಅಭಿಯಾನ ಹಾಗೂ ಮುಂಗಾರು ಬಿತ್ತನೆ ಕುರಿತು ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಬೆಳಗಾವಿಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕುಳಿಕರ್ ಅವರು, ಹಾಗೂ ಅವರೊಂದಿಗೆ ಸಹಾಯಕ ಕೃಷಿ ನಿರ್ದೇಶಕರು, ವಿಷಯ ತಜ್ಞ, ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಬೆಳಗಾವಿಯ ಶ್ರೀ ಚಿದಂಬರ್ ಹುಗ್ಗಾರ್ ಅವರು. ಸರ್, ಈಗ ಅಭಿಯಾನದ ಬಗ್ಗೆ ನಾವು ಮಾತನಾಡಿದ್ವಿ, ಉದ್ದೇಶ, ಚಟುವಟಿಕೆ ಅದೆಲ್ಲ. ತದನಂತರ ಈಗ ಬಹಳ ಮುಖ್ಯವಾಗಿ ಮುಂಗಾರು ಹಂಗಾಮಿನ ಕೃಷಿ ಪರಿ

0: ಮಾಡಬಹುದು. ಇವೆಲ್ಲ ಇಲಾಖೆಯಿಂದ ರಿಯಾಯಿತಿ ದರಗಳು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೆವು. ಬೆಳಗಾವಿ ಜಿಲ್ಲೆ ಒಳಗೆ 35 ರೈತ ಸಂಪರ್ಕ ಕೇಂದ್ರಗಳು, ಆಮೇಲೆ ಇನ್ನೂ ಉಳಿದ 139 ಹೆಚ್ಚುವರಿ ಕೇಂದ್ರಗಳ ಸುಮಾರು 174 ಕೇಂದ್ರಗಳಲ್ಲಿ ಸಾಕಷ್ಟು ಇವತ್ತಿನ ದಿವಸ 40,000 ಕ್ವಿಂಟಲ್ ದಾಸ್ತಾನು ಮಾಡಿದೆವು. ಅದರ ಪೈಕಿ 23,000 ಕ್ವಿಂಟಲ್ ಆಲ್ರೆಡಿ ವಿತರಣೆ ಮಾಡಿದೆವು. ಇನ್ನೂ 17,000-18,000 ನಮ್ಮಲ್ಲಿ ದಾಸ್ತಾನಿದೆ. ಬೀಜದ ವಿತರಣೆ ಬಹಳ ಸಮರ್ಪಕವಾಗಿ ಬೆಳಗಾವಿ ಜಿಲ್ಲೆ ಒಳಗೆ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಬೆಳಗಾವಿ ಜಿಲ್ಲೆ ಒಳಗೆ ಬೀಜದ ಕೊರತೆ ಆಗೋದಿಲ್ಲ.
1: ಸರ್, ಈಗ ಇಲಾಖೆ ಕೃಷಿ ಇಲಾಖೆಯಿಂದ ರೈತರಿಗೆ ಯಾವೆಲ್ಲ ಯೋಜನೆಗಳು ಲಭ್ಯ, ಅದರ ಬಗ್ಗೆ ಸ್ವಲ್ಪ.
0: ಕೃಷಿ ಇಲಾಖೆಯಿಂದ ನೋಡ್ರಿ, ಕೃಷಿ ಇಲಾಖೆಯಿಂದ ಇವತ್ತು ರೈತರಿಗೆ ಏನು ಬೇಕಲ್ಲ ಎಲ್ಲ ನಮ್ಮಲ್ಲಿ ಸಿಗ್ತದೆ. ನನ್ನ ಪ್ರಕಾರ ಇವತ್ತು ರೈತರಿಗೆ ಏನು ಬೇಕಾಗಿದೆ ಅದೆಲ್ಲ ಸಿಗ್ತದೆ. ಬಟ್ ಎಷ್ಟು ಎಲ್ಲ ರೈತರಿಗೆ ಕೊಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅನುದಾನ ಇತಿಮಿತಿ ಒಳಗೆ ಮಾರ್ಗಸೂಚಿಗಳ ಪ್ರಕಾರ ಕೊಡ್ತಾ ಇರ್ತೀವಿ. ಒಂದು ಏನಪ್ಪ ಅಂದ್ರೆ, ಭೂಮಿ ಬಿತ್ತುಕ್ಕಿಂತ ಮೊದಲು ರೈತರಿಗೆ ಏನು ಬೇಕು, ಬಿತ್ತುಕ್ಕಿಂತ ಮೊದಲು ಏನು ಬೇಕು ರೈತರಿಗೆ, ಭೂಮಿ ಸಿದ್ಧತೆಗಳಿಗೆ ಸಲಕರಣೆ ಬೇಕು. ನೇಗಿಲ ಬೇಕು, ಪವರ್ ಟಿಲ್ಲರ್ ಬೇಕು, ರೋಟೋವೇಟರ್ ಬೇಕು, ಸಣ್ಣ ಟ್ರ್ಯಾಕ್ಟರ್ ಬೇಕು, ಇವೆಲ್ಲ ಕೊಡ್ತಾ ಇದ್ದೀವಿ. ಬಿತ್ತು ಕಾಲಕ್ಕೆ ಏನು ಬೇಕ್ರಿ, ಬೀಜ. ಬೀಜ ಗುಣಮಟ್ಟದ ಬೀಜ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಆ ಬೀಜೋಪಚಾರ ಮಾಡಲಿಕ್ಕೆ ಏನು ಬೇಕು ಅದು ಕೂಡ ಕೊಡ್ತಾ ಇದ್ದೇವೆ. ಆಮೇಲೆ ಬಿತ್ತುವ ಕೂರಿಗೆ ಬಿತ್ತು ಕೂರಿಗೆ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಆಮೇಲೆ ಬೆಳೆ ಒಂದು 15 ದಿವಸ, 1 ತಿಂಗಳ, 1.5 ತಿಂಗಳ ಬೆಳೆ ಬರ್ತಂದ್ರೆ ಅದಕ್ಕೆ ರೋಗ ಕೀಡಿ ಬರ್ತಾವೆ, ಅದಕ್ಕೆ ಔಷಧಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಔಷಧಿ ಹೊಡಿತಕ್ಕಂಥ ಸ್ಪ್ರೇಯರ್ಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಆಮೇಲೆ ಒಕ್ಕಣೆ ಕಾಲಕ್ಕೆ ರಾಶಿ ಮಷಿನ್ಗಳನ್ನು ಕೊಡ್ತೇವೆ, ಕಬ್ಬು ಕೊಟ್ಟ ಮಷಿನ್ಗಳನ್ನು ಕೊಡ್ತಕ್ಕಂಥವೆ. ಏನು ರೈತರಿಗೆ ಇವತ್ತು ಬೇಕು ಎಲ್ಲ ಕೊಡ್ತಾ ಇದ್ದೇವೆ. ಎಲ್ಲ ರಿಯಾಯಿತಿ ದರದೊಳಗೆ ಜನರಲ್ ರೈತರಿಗೆ 50% ಸಬ್ಸಿಡಿ, SC/ST ರೈತರಿಗೆ 90% ಸಬ್ಸಿಡಿ ಒಳಗೆ ಇಲಾಖೆಯಿಂದ ಕೊಡ್ತಾ ಇದ್ದೇವೆ. ಆಮೇಲೆ ಹನಿ ನೀರಾವರಿ ಕೊಡ್ತಾ ಇದ್ದೇವೆ. ಹನಿ ನೀರಾವರಿಗೆ ನೀರನ್ನು ಮಿತವಾಗಿ ಬಳಸಬೇಕು ತಿಳ್ಕೊಂಡು ಹನಿ ನೀರಾವರಿಗೆ ಒತ್ತು ಕೊಡ್ತಾ ಇದ್ದೇವೆ. 90% ಸಬ್ಸಿಡಿ ಒಳಗೆ ರಾಷ್ಟ್ರದ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ. ಈ ಭಾರತ ದೇಶದ ಯಾವ ರಾಜ್ಯದಲ್ಲಿ ಕೂಡ 90% ಸಬ್ಸಿಡಿ ಇಲ್ಲ. ಓನ್ಲಿ ಇನ್ ಕರ್ನಾಟಕ ಸ್ಟೇಟ್ ವಿ ಆರ್ ಗಿವಿಂಗ್ 90% ಸಬ್ಸಿಡಿ. ಎದಕ್ಕೆ, ನೀರನ್ನು ಮಿತವಾಗಿ ಬಳಸಲಿ, ಸ್ವಲ್ಪ ನೀರು ಒಳಗೆ ಹೆಚ್ಚಿನ ಪ್ರದೇಶವನ್ನು ನೀರಾವರಿ ಮಾಡಲಿ ಅಂತಕ್ಕಂಥ ಉದ್ದೇಶದಿಂದ ಮಾಡ್ತಾ ಇದ್ದೇವೆ. ಆಮೇಲೆ ಇವೆಲ್ಲ ಸಬ್ಸಿಡಿ ಕೊಟ್ಟೇ ಕೊಡ್ತೀವಿ.
1: ಎಸ್ ಸರ್,
0: ಆನ್ಲೈನ್ ಮೂಲಕ, ಟ್ರಾನ್ಸ್ಪರೆನ್ಸಿ ಮೂಲಕ, ಕೆ ಕಿಸಾನ್ ಆ್ಯಪ್ ಮೂಲಕ ಅರ್ಜಿ ಹಾಕಬೇಕು. ಅವರು ಕೆ ಕಿಸಾನ್ ಅನ್ನತಕ್ಕಂಥ ಒಂದು ಆ್ಯಪ್ ಮೂಲಕ ಅರ್ಜಿ ಹಾಕ್ತಕ್ಕಂಥ ವ್ಯವಸ್ಥೆ ಇದೆ. ರೈತ ಸಂಪರ್ಕ ಕೇಂದ್ರದಲ್ಲಿ 100% ಟ್ರಾನ್ಸ್ಪರೆಂಟ್ ಮಾಡಿದ್ದೇವೆ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಅವ್ರಿಗೆ ಆ ಒಂದು ಬೇಸಿಸ್ ಮೇಲೆ ಕೊಡ್ತೇವೆ. ಎಲ್ಲಕ್ಕಿಂತ ಮಿಗಿಲಾಗಿ ಹೊಸ ಹೊಸ ತಂತ್ರಜ್ಞಾನವನ್ನು ರೈತರಿಗೆ ಮನೆ ಬಾಗಿಲಿಗೆ ಕೊಡ್ತಕ್ಕಂಥ ಕೆಲಸ, ತರಬೇತಿಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲೆ ಒಳಗೆ ಅರ್ಭಾವಿ ಒಳಗೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಇದೆ. ಅವರಿಗೆ ಆನ್ ಕ್ಯಾಂಪಸ್ ಟ್ರೈನಿಂಗ್, ಆಫ್ ಕ್ಯಾಂಪಸ್ ಟ್ರೈನಿಂಗ್, ಹಳ್ಳ್ಯಾಗ ಹೋಗಿ ಮತ್ತು ಒಟ್ಟು ತರಬೇತಿಗೆ ಏನು ನಮ್ಮಲ್ಲಿ ಕೊರತೆಯಲ್ಲ. ಕೃಷಿ ವಿಜ್ಞಾನ ಕೇಂದ್ರ ಕೇಳಿದೆ, ಒಂದು ಕೃಷಿ ವಿಜ್ಞಾನ ಕೇಂದ್ರ ಇಲ್ಲಿ ಮತ್ತಿಕ್ಕೊಪ್ಪದಾಗಿದೆ. ಆಮೇಲೆ ಇನ್ನೊಂದು ಬರ್ಡ್ಸ್ ಅಂತ ಹೇಳಿ ಸಂಸ್ಥೆ, ತುಕಾನಟ್ಟಿ ಕೆವಿಕೆ ಇದೆ. 2 ಕೆವಿಕೆ ಅವರು ಮತ್ತು ಇಲಾಖೆ ಅವರು, ರೈತ ಸಂಪರ್ಕ ಕೇಂದ್ರ, ERS, ಎಲ್ಲ ವಿಜ್ಞಾನಿಗಳು, ನಮ್ಮೆಲ್ಲ ಅಧಿಕಾರಿಗಳು ಕೂಡಿ ಇವತ್ತಿನ ದಿವಸ ರೈತರ ಸೇವೆಗಳಲ್ಲಿ ಅದೇವೆ. ಹೊಸ ಹೊಸ ತಂತ್ರಜ್ಞಾನವನ್ನು ಮನೆ ಬಾಗಿಲಿಗೆ ಮುಟ್ಟಬೇಕು, ಅವರ ಖರ್ಚು ಕಡಿಮೆ ಮಾಡಬೇಕು, ಮತ್ತು ಅವರ ಆದಾಯವನ್ನು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಕೃಷಿ ಸಂಜೀವನಿ ಅಂತ ಹೇಳಿ ಮಾಡಿದ್ದೇವೆ ನಮ್ಮಲ್ಲಿ. ಕೃಷಿ ಸಂಜೀವನಿ ಅಂತ ಹೇಳಿ ಒಂದು ವ್ಯಾನ್ ಪ್ರತಿ ಆರ್ಎಸ್ಕೆ ಒಂದೈತಿ. ನಮ್ಮ ಜಿಲ್ಲೆ ಒಳಗೆ 23 ವ್ಯಾನ್ ಅದಾವ ಕೃಷಿ ಸಂಜೀವನಿ ಅಂತೇಳಿ. ರೈತರಿಗೆ ಏನರ ತೊಂದರೆ ಬಂತು, ರೈತರ ಹೊಲಗಳಿಗೆ ಏನರ ಕೀಡಿ ರೋಗ ಬಂದಾಗ ನಮ್ಮ ಮಾಹಿತಿ ಕೊಟ್ಟಾಗ 24 ತಾಸಿನಾಗ ನಮ್ಮ ಅಧಿಕಾರಿಗಳು ಅವ್ರ ಹೊಲಕ್ಕೆ ಹೋಗ್ತಾರೆ. ರೈತರ ಹೊಲಕ್ಕೆ ಹೋಗಿ ಏನು ಕೀಡಿ ಇದೆ, ಏನು ರೋಗ ಇದೆ ಪರೀಕ್ಷೆ ಮಾಡಿ ಸ್ಥಳದಲ್ಲೇ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೆ ಇಲಾಖೆ.
1: ಕೆ ಕಿಸಾನ್ ಅಂತ ತಾವು ಹೇಳಿದ್ರೆ ಅಲ್ಲೇ ಒಂದು ಪ್ರಶ್ನೆ, ಡಿಜಿಟಲಿ ಎಷ್ಟು ಸಹಾಯವಾಗಿದೆ ರೈತರಿಗೆ ಆ್ಯಂಡ್ ತಮ್ಮ ಇಲಾಖೆಗೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಡಿಜಿಟೈಸೇಷನ್ ಅನ್ನು ಯಾವ ರೀತಿ ಅಳವಡಿಸ್ಕೊಂಡಿದ್ದೀರಾ ಅದ್ರ ಬಗ್ಗೆ?
0: ಕೆ ಕಿಸಾನ್ ಕರ್ನಾಟಕ ಕೃಷಿ ಇನ್ಫಾರ್ಮೇಶನ್ ಸರ್ವಿಸಸ್ ಆ್ಯಂಡ್ ನೆಟ್ವರ್ಕ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳು. ಕೆ ಕಿಸಾನ್ ಅಂತ ಹೇಳಿ ಅದು ಯಾವುದೇ ಸವಲತ್ತು ಇಲಾಖೆಗೆ ಪಡಿಬೇಕಾಗಿತ್ತಂದ್ರೆ ರೈತರಿಗೆ ಒಂದು FID ಇರ್ಬೇಕ್ರಿ, ಫಾರ್ಮರ್ ಐ ಡಿ ಅಂತಿದೆ. ಫಾರ್ಮರ್ ಐ ಡಿ, ಎಲ್ಲ ರೈತರಿಗೆ ಫಾರ್ಮರ್ ಐ ಡಿ ಮಾಡಿಕೊಟ್ಟಿದ್ದು ನಾವು. ಬೆಳಗಾವಿ ಜಿಲ್ಲೆಯ ಸುಮಾರು 90-95 ಎಲ್ಲ ರೈತರಿಗೆ FID ಮಾಡಿಕೊಟ್ಟಿದ್ದೇವೆ. FID ಕಡ್ಡಾಯ ಅದಕ್ಕೆ ನಮ್ಮ ಇಲಾಖೆಯ ಸವಲತ್ತು ಅವನು ಪಡಿಬೇಕಾಗಿತ್ತಂದ್ರೆ ಅವ್ನು ಮೊದಲು ಏನಿರಬೇಕು, ರೈತರು. ರೈತ ಅಂದರೆ ಹೊಲ ಇರಬೇಕು, ಹೊಲ ಆಯ್ತಂದ್ರೆ ಅವ್ನಿಗೆ FID ಕೊಡ್ತೇವೆ. FID ಬೇಸಿಸ್ ಮೇಲೆ ಅವ ಕೆ ಕಿಸಾನ್ದಲ್ಲಿ ರೈತ ಸಂಪರ್ಕಕ್ಕೆ ಬಂದು ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕಿದ ಮೇಲೆ ಅವಂಗೆ ಸೀನಿಯಾರಿಟಿ, ಎಲ್ಲ ರೈತ ಸಂಪರ್ಕ ಕೇಂದ್ರದ್ದು ಅರ್ಜಿ ಹಾಕ್ತಾರೆ. ಎಲ್ಲ ರೈತ ಸಂಪರ್ಕ ಆಯಾ ತಾಲೂಕಿನಾಗ ಮತ್ತು ಇಡಿ ತಾಲೂಕು ಆಫೀಸರ್ ಬರ್ತದೆ. ಆ ತಾಲೂಕು ಆಫೀಸರ್ ಸೀನಿಯಾರಿಟಿ ಪ್ರಕಾರ ಅವರು ವರ್ಕ್ ಆರ್ಡರ್ ಕೊಟ್ಟು ನಮ್ಮ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು. ಡಿಜಿಟೈಸೇಷನ್ಗೆ ನಾವು ಒತ್ತು ಕೊಟ್ಟಿದ್ದೇವೆ. ಆಮೇಲೆ ಇನ್ನೊಂದು, ನಮ್ಮಲ್ಲಿ ಕ್ರಾಪ್ ಸರ್ವೆ ಮಾಡ್ತೇವೆ, ಬೆಳೆಗಳನ್ನು ಸರ್ವೆ ಮಾಡ್ತಕ್ಕಂಥದ್ದು. ಪ್ರತಿ ಹೊಲಕ್ಕೆ ಹೋಗಿ ಮೊಬೈಲ್ ಆ್ಯಪ್ ಮೂಲಕ, ಅದು ಕೂಡ ದೇಶದಲ್ಲಿನ ಮಾದರಿನೇ ಮಾಡಿದ್ದೀವಿ. ಅದು ಕೂಡ ಕ್ರಾಪ್ ಸರ್ವೆ ಕೂಡ ದೇಶದಲ್ಲಿ ಮಾದರಿ. ಆ ಬೆಳೆದ ರೈತ ಅವನ ಹೊಲದಲ್ಲಿ ಏನು ಬೆಳೆ ಬೆಳೆದಿದ್ದಾನೆ ಅವನೇ ಸೆರೆ ಹಿಡಿದು ಅವನ ಮೊಬೈಲ್ದಾಗ ಅಪ್ಲೋಡ್ ಮಾಡ್ಬೋದು. ಕ್ರಾಪ್ ಸರ್ವೆ ಕೂಡ ಡಿಜಿಟೈಸ್ ಮಾಡಿದ್ದೀವಿ. ಆಮೇಲೆ ಕೆ ಕಿಸಾನ್ದಲ್ಲಿ ಟ್ರಾನ್ಸ್ಪರೆನ್ಸಿ ತರಲಿಕ್ಕೆ ಒತ್ತು ಕೊಟ್ಟಿದ್ದೀವಿ. ಡಿಜಿಟೈಸೇಷನ್

0: ಕನಕ ಕೃಷಿ ಇಲಾಖೆಯಲ್ಲಿ ಇವತ್ತು ಒತ್ತು ಕೊಟ್ಟಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಕ್ಕೆ ಬಯಸ್ತೀನಿ
1: ಸರ್. ಹಸಿರು ಎಲೆ ಗೊಬ್ಬರ ಕುರಿತು ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ
2: ಸರ್? ಈಗ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಈಗಾಗಲೇ ನಮ್ಮ ಮಾನ್ಯ ಜಂಟಿ ಕೃಷಿ ನಿರ್ದೇಶಕರಾದಂಥ HD ಕುಳೇಕರ್ ಸಾಹೇಬರು ಹೇಳಿದರು, ಸಾವಯವ ಇಂಗಾಲ ಕಡಿಮೆ ಆಗ್ತಾ ಇದೆ ಅಂದರೆ ಇಳುವರಿಯಲ್ಲಿ ಗಣನೀಯವಾಗಿ ಕಡಿಮೆ ಆದಾಗ ರೈತರು ಆತಂಕದಿಂದ ನಾವು ಎಲ್ಲ ಕೆಲಸಗಳನ್ನು ಮಾಡಿದರು ಅಥವಾ ಎಲ್ಲ ನಾವು ರಸಗೊಬ್ಬರಗಳನ್ನು ಹಾಕಿದ್ರು ಸಹಿತ ಇಳುವರಿ ಯಾಕೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತದೆ ಅನ್ನುವಂಥ ಆತಂಕದನ್ನು ವ್ಯಕ್ತಪಡಿಸ್ತಾರೆ. ಅದಕ್ಕೆ ಮೂಲ ಕಾರಣ ಅಂದರೆ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಸಾವಯವ ಇಂಗಾಲ ಕಡಿಮೆ ಆಗ್ತಾ ಇರೋದು. ಇದನ್ನು ಹೆಚ್ಚು ಮಾಡಬೇಕಂದ್ರೆ ನಮಗೆ 5-6 ದಾರಿಗಳವು. ಅಂದರೆ ಏನು, ಕೊಟ್ಟಿಗೆ ಗೊಬ್ಬರನ ಹಾಕೋದು, ಕಾಂಪೋಸ್ಟ್ ಗೊಬ್ಬರನ ಹಾಕೋದು, ಆಮೇಲೆ ವರ್ಮಿ ಕಾಂಪೋಸ್ಟ್ ಅಂತ ಹೇಳ್ತೀವಿ, ಎರೆಹುಳ ಗೊಬ್ಬರಗಳನ್ನ ಹಾಕೋದು, ಆಮೇಲೆ ಬೇರೆ ಬೇರೆ ರೀತಿಯ ಕಾಂಪೋಸ್ಟ್ಗಳನ್ನು ತಯಾರು ಮಾಡಿ ಹೊಲಕ್ಕೆ ಹಾಕೋದು ನಾವು ಮೊದಲಿನಿಂದ ರೂಢಿಯಲ್ಲಿ ಆದಂಥ ಪದ್ಧತಿ. ಈಗ ದನಗಳನ್ನು ಸಾಕೋದು ಕಡಿಮೆ ಆಗಿರೋದ್ರಿಂದ ಅಂಥ ಕೊಟ್ಟಿಗೆ ಗೊಬ್ಬರ ಆಗಲಿ ವರ್ಮಿ ಕಾಂಪೋಸ್ಟ್ ಆಗಲಿ ಲಭ್ಯವಾಗ್ತಾ ಇರೋದ್ರಿಂದ ಅದನ್ನು ಕಡಿಮೆ ಬಳಸ್ತಾ ಇದ್ದಾರೆ. ಇನ್ನು ಏನಾದರೂ ಹೇಳಿದರೆ ದನ ಸಾಕಲಿಕ್ಕೆ ನಮಗೆ ತೊಂದರೆ ಆಗ್ತದೆ ಮತ್ತು ಯಾವ ರೀತಿ ನಾವು ಲೇಬರಲ್ಲಿ ಎಂಗೇಜ್ ಮಾಡಬೇಕಾಗ್ತದೆ, ಕಾಸ್ಟ್ ಆಫ್ ಮೇಂಟೆನೆನ್ಸ್ ಜಾಸ್ತಿ ಆಗ್ತದೆ ಅನ್ನುವಂಥ ಭಾವನೆಯನ್ನು ಇಟ್ಕೊಳ್ಳೋದು. ಇದಕ್ಕೆ ಆಲ್ಟರ್ನೇಟಿವ್ ಏನಪ್ಪಾ ಅಂತಂದರೆ ಒಂದು ಬೆಳೆ ಮುಖ್ಯ ಬೆಳೆ ತೆಗೆದ ಮೇಲೆ ನಮಗೆ ಖಾಲಿ ಆಗ್ತದೆ ಹೊಲ, ಅವಾಗ ಹಸಿರೆಲೆ ಗೊಬ್ಬರಗಳಂತಿದ್ದಾವೆ. ಉದಾಹರಣೆಗೆ ಸೆಣಬು ಬಿತ್ತಿ ಅದನ್ನು ನೀವು 60-70 ದಿನಕ್ಕೆ ಮುಗ್ಗು ಹೊಡೆದ್ರೆ ಅದೇ ನಿಮ್ಗೆ ಆರ್ಗ್ಯಾನಿಕ್ ಕಾರ್ಬನ್ಗೆ ಪೂರಕವಾಗಿ ಕೆಲಸ ಮಾಡ್ತದೆ. ಅದೇ ರೀತಿ ಡಯಂಚಾ ಅಂತೇಳಿ ಇನ್ನೊಂದಿದೆ ಬೀಜ, ಅದನ್ನು ಬಿತ್ತಿ ನೀವು ಮುಗ್ಗು ಹೊಡಿಬೋದು. ಅದೇ ರೀತಿ ತೃಣಧಾನ್ಯಗಳಂತ ಹೇಳ್ತೀವಿ, ನವಧಾನ್ಯಗಳಂತ ಹೇಳ್ತೀವಿ, ಎಲ್ಲ ಏನು ಪಲ್ಸಸ್ ಏನಿರ್ತಾವಲ್ಲ ಅಂದರೆ ಬೇಳೆಕಾಳು ಬೆಳೆಗಳನ್ನು ಮಿಕ್ಸ್ ಮಾಡಿ ಹೊಲಕ್ಕೆ ಬಿತ್ತಿ ಅದನ್ನು ಮುಗ್ಗು ಹೊಡಿಬೋದು, ಅಲಸಂದಿಯನ್ನು ಬಿತ್ತಿ ಮುಗ್ಗು ಹೊಡಿಬೋದು. ಆಮೇಲೆ ಚೊಗಚಿ ಅಂತಿದೆ ನಮ್ಮದೊಂದು, ಅದು ಬದುಗಳಿಗೆ ನಾಟಿ ಮಾಡಿ ಆ ಚೊಗಚಿ ಎಲೆಗಳನ್ನು ಕಟ್ ಮಾಡಿ ನಾವು ಭೂಮಿಯಲ್ಲಿ ಹಾಕಿ ಅವಾಗ ನೇಗಿಲಿನಿಂದ ಹೊಡೆದ್ರೂ ಸಹಿತ ಅದು ಸಹಿತ ನಮಗೆ ಹಸಿರೆಲೆ ಗೊಬ್ಬರವಾಗಿ ಕನ್ವರ್ಟ್ ಆಗ್ತದೆ. ಈ ರೀತಿ ಮಾಡಿದಾಗ ಮಾತ್ರ ನಮಗೆ ಯಾವುದೇ ಕೊಟ್ಟಿಗೆ ಗೊಬ್ಬರಗಳ ಲಭ್ಯ ಇಲ್ಲದಾಗೂ ಸಹಿತ ನಾವು ಭೂಮಿಗೆ ಒಂದು ಉತ್ತಮವಾದಂಥ ಪೋಷಕಾಂಶಗಳನ್ನು ಕೊಡುವಲ್ಲಿ ಪೂರಕವಾಗಿ ಕೆಲಸ ಮಾಡಬಹುದು ಅಂತೇಳಿ ನಾನು ರೈತರಿಗೆ ಮನವಿ ಮಾಡ್ಕೊತೀನಿ.
1: ಪ್ರಸಕ್ತ ಮುಂಗಾರಿನಲ್ಲಿ ಯಾವ ಬೆಳೆ ಯಾವಾಗ ಬಿತ್ತನೆ ಮಾಡಬೇಕು ಅದರ ಬಗ್ಗೆ ಸ್ವಲ್ಪ?
2: ಈಗ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಈಗ ಸದ್ಯಕ್ಕೆ ಮುಂಗಾರು ಪ್ರಾರಂಭ ಆಗಿದೆ, ಮುಂಗಾರು ಬಿತ್ತನೆ ಸಹಿತ ಮಾಡ್ತಾ ಇದ್ದಾರೆ. ಒಂದು ಏನು ಗಮನದಲ್ಲಿ ಇಟ್ಕೋಬೇಕಂದ್ರೆ ರೈತರು ಬೇಸಾಯ ಇರ್ತದೆ ಅಲ್ಲಿ ಭಾಳಷ್ಟು ವಿಚಾರ ಮಾಡಿ ಬಿತ್ತನೆಯನ್ನು ಕೈಗೊಳ್ಬೇಕು. ನೀರಾವರಿ ಇದ್ದಲ್ಲೇ ನಾವು ಏನಾದರೂ ಮಳೆ ಕೊರತೆ ಆದಾಗ ಸ್ಪ್ರಿಂಕ್ಲರು ಹನಿ ನೀರಾವರಿ ಇದನ್ನು ಮಾಡಿ ನಾವು ಬೆಳೆಯನ್ನು ಬದುಕಿಸ್ಕೋಬೋದು. ಆದರೆ ಎಲ್ಲಿ ಒಣಬೇಸಾಯ ಕುಷ್ಕಿ ಬೇಸಾಯ ಅಂತ ಹೇಳ್ತೀವಿ ಅಲ್ಲಿ ಮಾತ್ರ ನಾವು ಮಳೆ ಒಂದು 75-100 ಮಿಲಿಮೀಟರ್ ಆಗುವವರೆಗೆ ತಾಳ್ಮೆಯಿಂದ ಇರಬೇಕು, ಮಣ್ಣಿನಲ್ಲಿ ಒಂದು 6 ಇಂಚ್ ತೇವಾಂಶ ಆಗುವವರೆಗೆ ತಾಳ್ಮೆಯಿಂದ ಇರಬೇಕು, ಆಮೇಲೆ ವಾತಾವರಣದಲ್ಲಿ ಕೂಡ ತಂಪಾದ ವಾತಾವರಣ ಇರಬೇಕು ಅಂದರೆ ಆರ್ದ್ರತೆ ಪ್ರಮಾಣ ಹೆಚ್ಚಿರಬೇಕು ವಾತಾವರಣದಲ್ಲಿ. ಅಂದರೆ ಏನು, ನಾವು ರಿಲೇಟಿವ್ ಹ್ಯುಮಿಡಿಟಿ ಅಂತೀವಿ, ಅದು ಹೆಚ್ಚಾದಾಗ ಮಾತ್ರ ಒಂದು ಪೂರಕವಾದಂಥ ಜರ್ಮಿನೇಷನ್ ಅಂತ ಮೊಳಕೆ ಹೊಡಲಿಕ್ಕೆ ಒಂದು ಉತ್ತಮ ವಾತಾವರಣ ನಿರ್ಮಾಣ ಮಾಡ್ಕ ಆವಾಗ ನಾವು ಬಿತ್ತನೆ ಮಾಡಿದರೆ ನಮ್ಮ ಮೊಳಕೆ ಸಕ್ಸಸ್ ಆಗುತ್ತೆ. ಇಲ್ಲ ನಾವು ಸ್ವಲ್ಪ ಒಂದು 2 ಇಂಚ್ ಮಳೆ ಆಗಿದೆ, 2 ಇಂಚ್ ತೊಯ್ದಿದೆ ಅದರಲ್ಲಿ ಬಿತ್ತನೆ ಮಾಡಿದ್ವಿ ಅಂದರೆ ಅರಮೊಳಕೆ ಆಗಿ ನೀವು ಹಾಕಿದಂಥ ಬೀಜಗಳು ಸರಿಯಾಗಿ ಮೊಳಕೆ ಆಗದೇ ಇರ್ಬೋದು. ಈ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡು ಎಸ್ಪೆಷಲಿ ಸೋಯಾಬೀನ್ ಅಂತ ಬೆಳೆ ನಮ್ಮಲ್ಲಿ ಸುಮಾರು 1 ಲಕ್ಷ ಹೆಕ್ಟರ್ನಷ್ಟು ಸೋಯಾಬೀನ್ ಬಿತ್ತನೆ ಬರ್ತದೆ. ಹುಕ್ಕೇರಿ ಭಾಗದಲ್ಲಿ, ಬೈಲೊಂಗಲ್ ಭಾಗದಲ್ಲಿ ಹಾಗೂ ಸಮದತ್ತಿಯ ಮುರುಗೋಡು ಭಾಗದಲ್ಲಿ ಬರ್ತದೆ. ಆಮೇಲೆ ಕೆಲವೊಂದು ನಿಪ್ಪಾಣಿಯಲ್ಲಿ ಸ್ವಲ್ಪ ಸ್ವಲ್ಪ ಬರ್ತದೆ. ಈ ಬೆಳೆಯನ್ನು ಬೆಳೆಯುವಾಗ ಅದರ ದಾಸ್ತಾನಕ್ಕೂ ನೀವು ಕ್ರಮ ವಹಿಸಬೇಕು. ಎಲ್ಲಿ ಅದನ್ನು ಎತ್ತರದಿಂದ ತಳಗೆ ಚೆಲ್ಲೋದಾಗಲಿ ಮಾಡಬಾರ್ದು. ಆಮೇಲೆ ಅದಕ್ಕೆ ಯಾಕಂದರೆ ಅದರದ್ದು ಸೀಡ್ ಕೋಟ್ ಅಂತೇವಿ, ಭಾಳ ತಿಳಿವು ಇರ್ತದೆ, ಅದಕ್ಕೆ ಧಕ್ಕೆ ಆಯ್ತು ಅಂದರೆ ಮೊಳಕೆ ಬರೋದಿಲ್ಲ. ಅದನ್ನು ತಂಪಾದ ವಾತಾವರಣದಲ್ಲಿ ಬಿತ್ತಿದ್ರೆ ಮಾತ್ರ ಮೊಳಕೆ ಬರ್ತದೆ. ಈ ರೀತಿ ನೀವು ಸೋಯಾಬೀನ್ ಬೆಳೆಗೆ ಹೆಚ್ಚಿನ ಜಾಗ್ರತೆ ವಹಿಸಿ ಬಿತ್ತನೆ ಮಾಡ್ಬೇಕಂತೇಳಿ ರೈತರಲ್ಲಿ ನಾನು ಕೇಳ್ಕೊಳ್ತೇನೆ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇದು ಖೇತ್ ಬಚಾವ್ ಅಭಿಯಾನ ಹಾಗೂ ಮುಂಗಾರು ಬಿತ್ತನೆ ಕುರಿತು ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ಅತಿಥಿಗಳಾದ ಬೆಳಗಾವಿಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕುಳೇಕರ್ ಅವರು ಹಾಗೂ ಸಹಾಯಕ ಕೃಷಿ ನಿರ್ದೇಶಕರು ವಿಷಯ ತಜ್ಞ ಶ್ರೀ ಚಿದಂಬರ್ ಹುಗ್ಗಾರ್ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸರಿ, ಈಗ ಯೂರಿಯಾ ದುಷ್ಪರಿಣಾಮ ಹಾಗೂ ಅದರ ಬದಲಾಗಿ ಏನು ಬಳಸಬಹುದು ಅದರ ಬಗ್ಗೆ.
0: ಈಗ ಯೂರಿಯಾ ರೈತ ಬಾಂಧವರು ಒಂದು ಅರ್ಥ ಮಾಡ್ಕೋಬೇಕು, ಈ ಸಾರಜನಕ ಅನ್ನತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ನ್ಯೂಟ್ರಿಯಂಟ್, ಇದು ಭಾಳ ಎಸೆನ್ಸಿಯಲ್ ಕೃಷಿ ಒಳಗೆ. ಅದಕ್ಕೆ ಈ ಸಾರಜನಕ ಕೊಡ್ತಕ್ಕಂಥ ಗೊಬ್ಬರ ಯಾವುದಪ್ಪ ಅಂತಂದ್ರೆ ಯೂರಿಯಾ. ಭಾರಿ ಯಥೇಚ್ಛವಾಗಿ ಭಾರಿ ಸಬ್ಸಿಡೈಸ್ಡ್ ರೇಟ್ನಲ್ಲಿ ನಾವು ಕೊಡ್ತಾ ಇದ್ದೇವೆ. ಭಾರತ ಸರ್ಕಾರ, ರಾಜ್ಯ ಸರ್ಕಾರ ರೈತರಲ್ಲಿ ಈ ಒಂದು ಪ್ರೊಡಕ್ಷನ್ ಪ್ರೊಡಕ್ಟಿವಿಟಿ, ಭಾರತ ದೇಶದ ಆಹಾರ ಉತ್ಪಾದನೆ ಕುಸಿಬಾರದು ಅಂತ ಹೇಳಿ ಈ ಎಲ್ಲ ರಸಗೊಬ್ಬರಕ್ಕೆ ಸಬ್ಸಿಡಿ ಕೊಡ್ತಾ ಇದ್ದೇವೆ. ಈ ಯೂರಿಯಾ ಅನ್ನತಕ್ಕಂತಹ ನೈಟ್ರೋಜನ್ ಸಾರಜನಕ ಕೊಡ್ತಕ್ಕಂಥ 46% ಸಾರಜನಕ ಇದೆ ಯೂರಿಯಾದಲ್ಲಿ. ಎಸೆನ್ಷಿಯಲ್ ನ್ಯೂಟ್ರಿಯಂಟ್, ಅದು ಬೇಕೇ ಬೇಕು, ನಾವು ಕೊಡಲೇಬೇಕಾಗಿದೆ, ಕೊಡ್ತೇವೆ. ಸಾರಜನಕ ಮತ್ತು ರಂಜಕ ಮತ್ತು ಪೊಟ್ಯಾಸಿ ಮೂರೂ ಗೊಬ್ಬರವನ್ನು ವೈಜ್ಞಾನಿಕವಾಗಿ 4:2:1 ಈ ರೇಷೋದಾಗ ಹಾಕಬೇಕು ರೈತರು. ಇದರ ಮೇಲೆ ಭಾರಿ ಸಂಶೋಧನೆ ಆಗಿದೆ, ಪ್ರೂವನ್ ಬಿಯಾಂಡ್ ಡೌಟ್. ಸೊ 4:2:1 ಇದೆ. ಬಟ್ ರೈತರು ಏನು ಮಾಡ್ತಾರೆ, ಹೆಚ್ಚಿಗೆ ಯೂರಿಯಾ ಬಳಸ್ತಾರೆ. ಅದು 4:2:1 ಹೋಗಿ 6:2:1 ಆಗ್ತಾ ಇದೆ. ಅದರ ಅರ್ಥ ಏನು, ಹೆಚ್ಚಿಗೆ ಯೂರಿಯಾ ಬಳಸ್ತಾ ಇದ್ದೀವಿ. ಅದಕ್ಕೆ ಏನಾಗತ್ತೆ ರೀ, ಫರ್ಟಿಲೈಸರ್ ಯೂಸ್ ಎಫಿಸಿಯನ್ಸಿ ಅಂತಿದೆ. ಎಷ್ಟು ಹಿರ್ಕೋಬೇಕಲ್ಲ ಅಷ್ಟೇ ಒಂದು ಅದಕ್ಕೊಂದು ತಾಕತ್ ಇರ್ತದೆ ಬೇರುಗಳಿಗೆ. ಭೂಮಿಯ ಫಲವತ್ತತೆ, ಭೂಮಿಯ ಸ್ಟ್ರಕ್ಚರ್ ನೋಡಿ ಆ ಯಾವ ಬೆಳೆ ಇದೆಯಲ್ಲ ಎಷ್ಟು ಹಿರ್ಕೋತದ. ಅರೌಂಡ್ 50% ನ್ಯೂಟ್ರಿಯಂಟ್ ಯೂಸ್ ಎಫಿಸಿಯನ್ಸಿ. 50% ಎಲ್ಲಿ ಹೋಗುತ್ತೆ, ಗೊಬ್ಬರ ಆವಿಯಾಗಿ ಹೋಗುತ್ತೆ, ನೀರಲ್ಲಿ ಕರಿಗಿ ಅಂತರ್ಜಲ ಮಟ್ಟದಲ್ಲಿ ಕೂಡುತ್ತೆ. ಹೀಗಾಗಿ 50% ವೇಸ್ಟೇ ಆಗುತ್ತೆ. ನಾವೇನು ಹಾಕ್ತೀವಿ, ಫರ್ಟಿಲೈಸರ್ ಯೂಸ್ ಎಫಿಷಿಯನ್ಸಿ 50% ಅಂದ್ರೆ ಭಾರಿ ಇರೋದು, 100% ಮಾಡ್ಲಿಕ್ಕೆ ಆಗೋದಿಲ್ಲ. 50% ಅಂದ್ರೆ ಭಾಳ ನಮಗೆ. ಹಾಗಾಗಿ 50% ವೇಸ್ಟ್ ಆಗ್ತಾ ಇದೆಯಲ್ಲ. ನೀರಲ್ಲಿ ಕರಿಗೆ ಏನಾಗ್ತಾ ಇದೆ ಅಂದ್ರೆ, ಭೂಗರ್ಭದಲ್ಲಿ ಹೋಗಿ ಕುಡಿಯುವ ನೀರಲ್ಲಿ ನೈಟ್ರೇಟ್ ಬರ್ತಾ ಇದೆ, ಇವತ್ತು ನೈಟ್ರೇಟ್ ಕಂಟೆಂಟ್ ಬರ್ತಾ ಇದೆ. ಅದು ಶರೀರಕ್ಕೆ ಹಾನಿಕಾರಕ ಇದೆ. ಚಿಕ್ಕ ಮಕ್ಕಳಲ್ಲಿ ಇವತ್ತು ಬ್ಲೂ ಬೆರಿ ಸಿಂಡ್ರೋಮ್ ಅಂತ ಬರ್ತಾ ಇದೆ. ನೀರಲ್ಲಿ ನೈಟ್ರೇಟ್ ಕಂಟೆಂಟ್ ಬರ್ತಾ ಇದೆ, ಭೂಮಿಯ ಸ್ಟ್ರಕ್ಚರು ಮತ್ತು ಟೆಕ್ಸ್ಚರ್ ಹಾಳಾಗ್ತಾ ಇದೆ. ಆ ಒಂದು ಹಿನ್ನೆಲೆ ಒಳಗೆ ಯೂರಿಯಾ ಗೊಬ್ಬರವನ್ನು ಅತಿಯಾಗಿ ಬಳಸಬಾರ್ದು. ಎಷ್ಟು ಶಿಫಾರಸು ಮಾಡಿದ್ದೀವಿ ಅಷ್ಟೇ ಬಳಸಬೇಕು ಅನ್ನತಕ್ಕಂಥದ್ದು ನಾನು ಭಾಳ ರೈತ ಬಾಂಧವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಇನ್ನೊಂದೇನತ್ತಂದ್ರೆ, ಒಂದು ಅಂಗಡಿ ಒಳಗೆ ಹೋದಾಗ ಯೂರಿಯಾ ಇಲ್ಲಪ್ಪ. ಇವತ್ತು ಯೂರಿಯಾಕ್ಕೆ ಪರ್ಯಾಯ ರಸಗೊಬ್ಬರಗಳದಾವ. ಅಮೋನಿಯಂ ಸಲ್ಫೇಟ್ ಅಂತ ಇದೆ ನೀರಾವರಿ ಭಾಗದಾಗ, ಅಮೋನಿಯಂ ಸಲ್ಫೇಟಲ್ಲಿ ಸ್ಲೋ ರಿಲೀಸ್ ಇದೆ. ಒಂದು ಗೊಬ್ಬರ ಹಾಕಿದ ಮೇಲೆ ಒಂದು 15 ದಿವಸ 3 ವಾರ ನ್ಯೂಟ್ರಿಯಂಟ್ ಬೆಳೆ ಹಿರ್ಕೋಬಹುದು. ಬಟ್ ಯೂರಿಯಾ ಹಂಗಲ್ಲ, ಒಂದು ವಾರನಾಗ 2-3 ದಿವಸನಾಗ ಅದು ಮುಗಿದ ಹೋಗಿ ಇಮಿಡಿಯೇಟ್ಲಿ ಅದು ಬೆಳೆಗೆ ಅವೈಲೇಬಲ್ ಇರಬೇಕು. ಇಲ್ಲಿಕ್ಕೆ ಭಾಳ ದಿವಸ ಇರೋದಿಲ್ಲ, ಒಂದು ವಾರ ಗಟ್ಟಲೆ ಇರೋದಿಲ್ಲ. ಅಮೋನಿಯಂ ಸಲ್ಫೇಟ್ ಇದೆ. ಆಮೇಲೆ ಈಗ ಒಂದು ತಿಂಗಳ ನಂತರ ಬಿತ್ತನೆಯಾದ ಒಂದು ತಿಂಗಳ ನಂತರ ರೈತರು ಟಾಪ್ ಡ್ರೆಸ್ಸಿಂಗ್ ಅಂತ ಮಾಡ್ತಾರೆ, ಮೇಲು ಗೊಬ್ಬರ ಅಂತ ಹಾಕ್ತಾರೆ. 1-2 ತಿಂಗಳ ನಂತರ ಅವಾಗ ಯೂರಿಯಾ ಭಾಳ ಬೇಕಾಗ್ತದೆ. ಅವಾಗ ಏನು ಮಾಡ್ಬೋದು, ಎಲೆ ಬಂದಿರ್ತಾವ ಬೆಳೆಗಳಿಗೆ, ಒಂದು 5-6 ಎಲೆ ಬಂದಿರ್ತಾವಲ್ರಿ. ಅವಾಗ ಈ ಹರಳ ರೂಪಿಯನ್ನು ಯೂರಿಯಾ ಹಾಕೋಕ್ಕಿಂತ ಇನ್ನೊಂದು ಆವಿಷ್ಕಾರ ನಮ್ಮಲ್ಲಿ ಮಾಡಿದ್ದೀವಿ, ನ್ಯಾನೋ ಯೂರಿಯಾ ಅಂತೇಳಿ. ಭಾರತ ಸರ್ಕಾರ ಬೇರೆ ಬೇರೆ ಕಂಪನಿಗಳು ಕೂಡಿ ನ್ಯಾನೋ ಪಾರ್ಟಿಕಲ್ಸ್, ನ್ಯಾನೋ ಟೆಕ್ನಾಲಜಿ ಅದರಲ್ಲಿ ತಂದು ನ್ಯಾನೋ ಯೂರಿಯಾ ಮಾಡಿದ್ದಾರೆ. 1/4 ಕೆಜಿ ನ್ಯಾನೋ ಯೂರಿಯಾ ಬಾಟಲ್ ಈಸ್ ಈಕ್ವಲ್ ಟು 1 ಬ್ಯಾಗ್ ಆಫ್ ಯೂರಿಯಾ, ಅಷ್ಟು ಅದರಲ್ಲಿ ತಗತ್ತಿದೆ. ಸೊ ಅದರಲ್ಲಿ ನ್ಯಾನೋ ಯೂರಿಯಾ ಕೂಡ ರೈತರ ಇವತ್ತು ಯಥೇಚ್ಛವಾಗಿ ನ್ಯಾನೋ ಯೂರಿಯಾವನ್ನು ಬಳಸಬೇಕಂತ ಕೂಡ ನಾನು ಈ ಒಂದು ವೇಣುಧ್ವನಿ ಮೂಲಕ ಎಲ್ಲ ರೈತ ಬಾಂಧವರಿಗೆ ನಾನು ವಿನಂತಿ ಮಾಡ್ತೇನೆ. ಆಮೇಲೆ ಸಾಕಷ್ಟು ಇವತ್ತಿನ ನ್ಯಾನೋ ಯೂರಿಯಾ ನಮ್ಮ ಜಿಲ್ಲೆ ಒಳಗೆ ಅವೈಲೇಬಲ್ ಇದೆ. ಅದು ನೇರವಾಗಿ ಬೆಳೆಗಳಿಗೆ ಸಿಂಪರಣೆ ಮಾಡಬೇಕು. ಅದು ಭೂಮಿಗೆ ತಾಗಂಗಿಲ್ಲ, ಬೆಳೆಗಳಿಗೆ ನೈಟ್ರೋಜನ್ ಸಿಕ್ತು, ಆಮೇಲೆ ಭೂಮಿಗೆ ತಾಗೋದಿಲ್ಲ, ಭೂಮಿಯ ಆರೋಗ್ಯ ಉಳಿಯಿತು. ಯಾಕೆ ಮಾಡಬಾರ್ದು ಒಳ್ಳೆ ತಂತ್ರಜ್ಞಾನ ರೈತರು? ಅದಕ್ಕೆ ನ್ಯಾನೋ ಯೂರಿಯಾ, ನ್ಯಾನೋ DAP, ಆಮೇಲೆ ಯೂರಿಯಾ ಗೊಬ್ಬರಕ್ಕೆ ಪರ್ಯಾಯ ಗೊಬ್ಬರಗಳು ಸಾಕಷ್ಟು ಅದಾವ. ಅದಕ್ಕೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಸಾವಯವ ಪದಾರ್ಥಗಳನ್ನು ಭೂಮಿಗೆ ಸೇರಿಸಬೇಕು. ಕ್ರಮೇಣ ಯೂರಿಯಾ ಗೊಬ್ಬರವನ್ನು ಬಳಕೆ ಕಡಿಮೆ ಮಾಡಿಕೊಂಡು ಈ ಭೂಮಿಯನ್ನು ಮತ್ತು ಪರಿಸರವನ್ನು ಕಾಪಾಡಬೇಕು ಅನ್ನತಕ್ಕಂಥದ್ದನ್ನು ಹೇಳಕ್ಕೆ ಬಯಸ್ತೀನಿ.
1: ಸರ್, ರೈತರು ಬಿತ್ತನೆ ಮಾಡುವ ಮುಂಚೆ ಯಾವೆಲ್ಲ ಮುಂಜಾಗ್ರತೆ ಕ್ರಮ ವಹಿಸಬೇಕು ಅದರ ಬಗ್ಗೆ ಸ್ವಲ್ಪ?
2: ನಾವು ಏನು ಮಾಡ್ತೀವಿ ಅಂದರೆ, ಬಿತ್ತನೆಗೆ ಬೀಜಗಳನ್ನಷ್ಟೇ ಖರೀದಿಸೋದು ವಾಡಿಕೆ ಇದೆ. ಅದನ್ನಷ್ಟೇ ಮಾಡಿದರೆ ಏನಾಗುತ್ತೆ ಅಂದರೆ, ನಾವು ಅವಸರವಾಗಿ ಹೋಗಿ ಬಿತ್ತನೆ ಮಾಡಿಬಿಡ್ತೀವಿ. ಆದರೆ ಏನು ವೈಜ್ಞಾನಿಕವಾಗಿ ಬೆಳೆಯನ್ನು ರಕ್ಷಿಸಬೇಕಂದ್ರೆ, ಸಸಿ ಹಂತದಲ್ಲಿ 1 ತಿಂಗಳವರೆಗೆ ಯಾವುದೋ ರೋಗ ಬರಬಾರ್ದು, ಕೀಟ ಬರಬಾರ್ದು ಅಂತಂದರೆ ನೀವು ಬೀಜೋಪಚಾರ ಮಾಡೋದು ಅಷ್ಟೇ ಬಹಳ ಮುಖ್ಯ. ಅದಕ್ಕೆ ನೀವು ಬೀಜ ಖರೀದಿ ಮಾಡೋಕ್ಕಿಂತ ಮೊದಲು ಬೀಜೋಪಚಾರಕ್ಕೆ ಏನೇನು ಬೇಕು ಸಾಮಗ್ರಿಗಳನ್ನ ಖರೀದಿ ಮಾಡೋದು. ಉದಾಹರಣೆಗೆ ಶೇಂಗಾ ಬೀಜ ನೀವು ಖರೀದಿ ಮಾಡೋಕ್ಕಿಂತ ಮೊದಲು ಕ್ಯಾಪ್ಟಾನ್ ಅನ್ನುವಂಥ ಒಂದು ರೋಗನಾಶಕ ಇರ್ತದೆ. ಅದನ್ನು 1 kg 3 gramನಂತೆ ಬಳಸಿದರೆ ನಿಮಗೆ ಯಾವುದೇ ರೋಗಗಳು ಸಸಿ ಹಂತದಲ್ಲಿ ಬರೋದಿಲ್ಲ. ಅದೇ ರೀತಿ ಸೋಯಾ ಅವರಿಗೆ ನೀವು ಬೀಜಗಳನ್ನ ತೊಗೊಂಡ್ರೆ ಥೈರಾಮ್ ಅಂತೇಳಿ ಒಂದಿದೆ, ಅದನ್ನು ನೀವೇನಂದ್ರೆ 60 ಗ್ರಾಮು ಕಾರ್ಬಾಕ್ಸಿನ್ನು, ಇದನ್ನು 500 ಗ್ರಾಮ್ ರೈಜೋಬೇಮ್ನೊಂದಿಗೆ ಸೇರಿಸಿ ಬೀಜೋಪಚಾರ ಮಾಡಿದರೆ ಸೋಯಾ ಅವರಿಗೆ ಸಹಿತ ಯಾವುದೇ ರೋಗ ಕೀಟಗಳು ಬರೋದಿಲ್ಲ. ಉದ್ದು ಬೆಳೆಗೆ ನೀವು ಬೇಕಾಗಿತ್ತಂದ್ರೆ 200 ಗ್ರಾಮ್ ರೈಜೋಬಿಯಮನ್ನು 1 ಎಕರೆ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತಬೇಕು. ಅದೇ ರೀತಿ ಹೆಸರಿಗೂ ಸಹಿತ 200 ಗ್ರಾಮ್ ರೈಜೋಬಿಯಮ್ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಈಗಾಗಲೇ ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಹೇಳಿದರು, ಏನಾದರೂ ಯೂರಿಯಾ ಬದಲಾಗಿ ಸಾಕಷ್ಟು ಜೈವಿಕ ಗೊಬ್ಬರಗಳು ಲಭ್ಯದಾವಂತ. ಈಗ ಉದಾಹರಣೆಗೆ ರೈಜೋಬಿಯಂ ಏನು ಕೆಲಸ ಮಾಡ್ತದಪ್ಪ ಅಂತಂದ್ರೆ, ಆ ಬೇರ್ಗಳು ಏನು ಬರ್ತಾವಲ್ಲ ಅದ್ರ ಮೇಲೆ ನೋಡಿಲ್ಸ್ ಅಂತೀವಿ ನಾವು. ನೋಡಿಲ್ಸ್ ಅಂದರೆ ಗಂಟುಗಳ ಫಾರ್ಮೇಷನ್ ಆಗಿ, ಅಂದರೆ ಗಂಟುಗಳಾಗಿ ಅದರಲ್ಲಿ ರೈಜೋಬಿಯಂ ಅಣುಗಳು ಈ ವಾತಾವರಣದಲ್ಲಿ ಒಂದು 78% ನೈಟ್ರೋಜನ್ನ ಇರ್ತದೆ, ಅಂದರೆ ಯೂರಿಯಾ ಗೊಬ್ಬರನೇ ಇರ್ತದೆ. ಅದನ್ನು ಹೀರ್ಕೊಂಡು ತಮ್ಮಲ್ಲಿ ಫಿಕ್ಸ್ ಮಾಡಿ ಬೆಳೆಗಳಿಗೆ ಒದಗಿಸಿದಾಗ ನಮಗೆ ಯೂರಿಯಾ ಆಗಲಿ ಡಿ ಎ ಪಿ ಆಗಲಿ ಬೇಕಾಗುವಂಥ ಪ್ರಮಾಣ ಒಂದು 25% ಕಡಿಮೆ ಆಗ್ತದೆ. ಅದರಿಂದ ಸಹಿತ ನಾವು ವಾತಾವರಣ ರಕ್ಷಿಸ್ಬೋದು. ಆಮೇಲೆ ಇವೆಲ್ಲ ಕಡಿಮೆ ಖರ್ಚಿನೂ ನಿಮಗೆ ಒಂದು 10-15 ರೂಪಾಯಿದಾಗ ಒಂದು ಎಕರೆದ್ದು ಬೇಕಾಗುವಂಥ ಸಾಮಗ್ರಿಗಳು ಸಿಕ್ಬಿಡ್ತಾವೆ. ಅದಕ್ಕೆ ಮುಂದೆ 1000 ಗಂಟೆ ನೀವು ಖರ್ಚು ಮಾಡೋ ಬದಲು ಈಗ 10-15 ರೂಪಾಯಿದಲ್ಲಿ ನೀವು ಬೀಜೋಪಚಾರ ಮಾಡಬೇಕು. ಅದೇ ಯಾವ್ದಾದ್ರು ಇದು ಜೋಳ ಬಿತ್ತನೆ ಮಾಡೋರಿದ್ರಂದ್ರೆ ಕ್ಯಾಲ್ಸಿಯಂ ಕ್ಲೋರೈಡ್ ಅದನ್ನು ಅಥವಾ ಪೊಟ್ಯಾಸಿಯಂ ನೈಟ್ರೇಟ್ ಅಂತೀವಿ, ಅದನ್ನು ನೀವು ಉಪಚಾರ ಮಾಡಿದ್ರಂದ್ರೆ ನಿಮಗೆ ಮುಂದೆ ಬರ ಅಂದರೆ ಮಳೆ ಹೋದರೂ ಸಹಿತ ಬೇರುಗಳು ತಡ್ಕೋತಾವೆ, ಅಂದರೆ ಡೀಪಾಗಿ ಹೋಗಿ ಅದನ್ನು ಬರ ನಿರೋಧಕತೆ ಅಂತೀವಿ, ಅದನ್ನು ಸಹಿತ ನಾವು ಬೀಜೋಪಚಾರದಿಂದ ನಿರ್ವಹಿಸ್ಬೋದು. ಹೀಗೆ ನೀವು ಯಾವುದೇ ಬೀಜ ಇರಲಿ ಅದನ್ನು ಬಿತ್ತನೆ ಮಾಡೋ ಮುಂದೆ ಬೀಜೋಪಚಾರ ಅನ್ನುವಂಥದ್ದು ಒಂದು ಕಡ್ಡಾಯ ವಿಷಯವಾಗಿ ನೀವು ತಲೆಯಲ್ಲಿ ಇಟ್ಕೋಬೇಕು. ಆಮೇಲೆ ಬೀಜ ಖರೀದಿಕ್ಕಿಂತ ಮೊದಲು ಬೀಜೋಪಚಾರದ ಮಟ್ಟಗಳನ್ನು ಸಂಗ್ರಹ ಮಾಡಿಕೊಂಡು ಬಿತ್ತನೆಗೆ ಒಂದು ದಿನ ಮುಂಚೆ ನೀವು ಬೀಜೋಪಚಾರಗಳನ್ನು ಕೈಗೊಂಡಿದ್ದಾಗಿರಲಿಲ್ಲ ಅಂದರೆ ನೀವು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭ ಪಡೆಯಬಹುದು ಅಂತ ಈ ಮೂಲಕ ರೈತರಲ್ಲಿ ಮನವಿ ಮಾಡ್ಕೋತೇವೆ.
1: ಸರ್, ಇವತ್ತಿನ ಕಾರ್ಯಕ್ರಮ ಖೇತ್ ಬಚಾವ್ ಅಭಿಯಾನ ಹಾಗೂ ಮುಂಗಾರು ಬಿತ್ತನೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟರೆ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಕೊನೆಯದಾಗಿ ಎಲ್ಲ ರೈತ ಬಾಂಧವರಿಗೆ ಏನು ನಮ್ಮ ಕೃಷಿ ಇಲಾಖೆ ವತಿಯಿಂದ ಏನು ಹೇಳೋದಂದ್ರೆ, ಇವತ್ತಿನ ದಿವಸ ಕೃಷಿ ಒಳಗೆ ಹೆಜ್ಜೆಗೆ ಇವತ್ತಿನ ದಿವಸ ಸಮಸ್ಯೆಗಳದಾವೆ ರೈತ ಬಾಂಧವರಿಗೆ. ಹೆಜ್ಜೆಗೆ ಅವ್ರಿಗೆ ಸಮಸ್ಯೆ, ಒಮ್ಮೆ ಒಂದು ವರ್ಷ ಅತಿವೃಷ್ಟಿ ಆಗುತ್ತೆ, ಒಂದು ವರ್ಷ ಅನಾವೃಷ್ಟಿ ಆಗುತ್ತೆ, ಬರಗಾಲ ಬೀಳುತ್ತೆ, ಒಂದು ವರ್ಷ ಯಾವುದೋ ಹೊಸ ಹೊಸ ಒಂದು ಕೀಡೆ ಬಂದ್ಬಿಡ್ತಾವೆ. ಈ ರೀತಿ ಸಮಸ್ಯೆ ನಾವು ಕೃಷಿ ಒಳಗೆ ನೋಡ್ತಾ ಇದ್ದೇವೆ. ಕೃಷಿ ಕ್ಷೇತ್ರ ಇವತ್ತಿನ ದಿವಸ ಕೌಲ ದಾರಿಯಾಗದೆ ಅಂತಕೊಂಡು ನಾವು ಹೇಳ್ತೇವೆ. ಆದರೂ ಸಹಿತ ನಾವು ಇವತ್ತಿನ ತಂತ್ರಜ್ಞಾನ ಇದೆಯಲ್ಲ, ಹೊಸ ಹೊಸ ತಂತ್ರಜ್ಞಾನ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶುಸಂಗೋಪನೆ ಇಲಾಖೆ, ಸೆರಿಕಲ್ಚರ್, ಕೃಷಿ ಹಾಗೂ ಕೃಷಿಗೆ ಸಂಬಂಧಪಟ್ಟಂಥ ಇಲಾಖೆ ಇರೋದು ಯಾರ ಸಲುವಾಗಿ? ರೈತರ ಸಲುವಾಗಿ. ಯೂನಿವರ್ಸಿಟಿ ಇದೆ, ಕೃಷಿ ವಿಜ್ಞಾನ ಕೇಂದ್ರ ಅದಾವ. ಇವತ್ತಿನ ದಿವಸ ರೈತರು ಏನು ಮಾಡಬೇಕಾಗಿಂದ್ರೆ ವಿಜ್ಞಾನಿ ಹಂಗೆ ವಿಚಾರ ಮಾಡಬೇಕಾಗಿತ್ತು. ಒಬ್ಬ ಸಾಮಾನ್ಯ ರೈತ ವಿಜ್ಞಾನಿ ಹಾಗೆ ವಿಚಾರ ಮಾಡಬೇಕು ಮತ್ತು ವ್ಯಾಪಾರಿ ಹಂಗೆ ವ್ಯವಹಾರ ಮಾಡಬೇಕು. ಇದು ಭಾರಿ ರೈತರ ತಿಳ್ಕೊಬೇಕಿದ್ರು. ವಿಜ್ಞಾನಿ ಹಂಗೆ ವಿಚಾರ ಮಾಡಬೇಕು, ವ್ಯಾಪಾರಿ ಹಂಗೆ ವ್ಯವಹಾರ ಮಾಡಿದ್ರೆ ಖರ್ಚನ್ನು ಕಡಿಮೆ ಮಾಡಿಕೊಂಡು ಇವತ್ತಿನ ದಿವಸ ತಂತ್ರಜ್ಞಾನ ಬಂದಿದೆ. ಇವತ್ತು ಈ ತಂತ್ರಜ್ಞಾನದ ಬಳಕೆ ನಾವು ಮಾಡ್ಕೋಬೇಕು. ಬಾಡು ಈಗ ಬಿಟಿ ಹತ್ತಿಪ್ಪ, ಬಿಟಿ ಕಾಟನ್, ಒಂದು 25-30 ವರ್ಷದಿಂದ ಬಿಟಿ ಕಾಟನ್ ಇರಲಿಲ್ಲ. 1998 ಅದು ಬಂತು. ಅವಾಗ ಅದಕ್ಕಿಂತ ಮೊದಲು ನಾವು ಸಾಮಾನ್ಯ ಇವೆಲ್ಲ ದೇಶಿ ತಳಿಗಳನ್ನು ಬೆಳೀತಿದ್ದೆವು. ಈ ಬಿಟಿ ಕಾಟನ್ ಬಂದ ನಂತರ ಇಡೀ ಜಗತ್ತಿನಾಗ ಈ ಕಾಟನ್ದಲ್ಲಿ ಕ್ರಾಂತಿ ಆಗಿಬಿಟ್ಟಿದ್ವು, ಕಾಟನ್ ಇಂಡಸ್ಟ್ರಿ. ಹೌದಲ್ರಿ? ಅದಕ್ಕೆ ಅದರಲ್ಲಿ ಏನು ಮಾಡಿದೀವಿ ಅಂದರೆ ಬಿಟಿ ಜೀನ್, ಈ ಪಿಂಕ್ ಬೋಲ್ವರ್ನ್ ಅಂತ ಬರ್ತದೆ, ಪಿಂಕ್ ಬೋಲ್ವರ್ನ್, ಗುಲಾಬಿ ವರ್ಣದ ಕಾಯಿ ಕೊರಕ ಅಂತ ಬರ್ತದೆ ಒಂದು ಹುಳ, ಒಂದು ಕೀಡಿ, ಹಸಿರು ಕಾಯಿ ಕೊರಕ, ಭಾರಿ ಡ್ಯಾಮೇಜ್ ಮಾಡ್ತದೆ ಅದು. ದೊಡ್ಡ ಪ್ರಮಾಣದಲ್ಲಿ ಹತ್ತಿಗೆ ಡ್ಯಾಮೇಜ್ ಮಾಡ್ತಿತ್ತು. ಆ ಹುಳಾನೇ ಬರಬಾರ್ದು, ಒಂದು 100 ದಿವಸ ಜೆನೆಟಿಕ್ ರೆಜಿಸ್ಟೆನ್ಸ್ ಅದರಲ್ಲಿ ಬರಬೇಕು ಅಂತ ಕೊಂಡು ಮಾಡಿದೆವು, ಬಿಟಿ ಜೀನ್ ಅದ್ರಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆವು. ಇದು ತಂತ್ರಜ್ಞಾನ. ಇವತ್ತಿನ ದಿವಸ ನ್ಯಾನೋ ಯೂರಿಯಾ, ನ್ಯಾನೋ ಡಿ, ಹೊಸ ಒಂದು ತಳಿಪ. ಇವತ್ತು ಶುಗರ್ ಕೇಂದ್ರದೊಳಗೆ ಫ್ಲವರಿಂಗ್ ಆಗಲ್ಲ ಅಂಥ ತಳಿಗಳು ಇವತ್ತು ನಾವು ಕೊಡ್ತಾ ಇದ್ದೀವಲ್ಲ, ಹೊಸ ತಳಿಗಳು ರೈತರು ಅದಕ್ಕೆ ಮಾರು ಹೋಗ್ಬೇಕು. ನಾವು ತಂತ್ರಜ್ಞಾನಕ್ಕೆ ನಾವು ಮಾರು ಹೋಗ್ಬೇಕು ತಿಳ್ರಿ. ಆಮೇಲೆ ಇವತ್ತು ಭಾರತ ದೇಶದೊಳಗೆ ಏನಾಗಿದೆ, ಎಣ್ಣೆ ಕಾಳು, ಎಣ್ಣೆ ಏನು ನಾವು ತಿನ್ನು ಎಣ್ಣೆ ಬಳಸ್ತೀವಲ್ಲ, ತಿನ್ನು ಎಣ್ಣೆ, ಅದರ ಪೈಕಿ 56% ಭಾರತ ದೇಶದಲ್ಲಿ ತಿನ್ನುವ ಎಣ್ಣೆ ಬೇರೆ ದೇಶದಿಂದ ಆಮದು ಮಾಡ್ಕೋತಾ ಇದೆ. ಅಷ್ಟು ಫಾರಿನ್ ಅಷ್ಟು ಒಂದು ಭಾರತ ದೇಶದ ರೊಕ್ಕ ಬೇರೆ ದೇಶಕ್ಕೆ ಹೋಗ್ತಾ ಇದೆಯಲ್ಲ. ಅದಕ್ಕೆ ಭಾರತ ಸರ್ಕಾರದವರು ಮತ್ತು ನಾವು ಕೂಡಿ ಏನು ಮಾಡ್ತಾ ಇದ್ದೀವಿ ಇವತ್ತು, ಎಣ್ಣೆ ಕಾಳುಗಳಿಗೆ ಭಾರಿ ಪ್ರೋತ್ಸಾಹ ಕೊಡ್ತಾ ಇದೆ. ಎಣ್ಣೆ ಕಾಳು ಬೆಳೆಗಳನ್ನು ಹೆಚ್ಚು ಬೆಳಿಬೇಕು ರೈತರು. ಸೋಯಾಬೀನ್ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ಕುಸುಬೆ ಆಗಿರ್ಬೋದು, ಇವೆಲ್ಲ ಹೆಚ್ಚು ಬೆಳಿಬೇಕು, ಹೆಚ್ಚು ಪ್ರದೇಶದಲ್ಲಿ ಬೆಳಿಬೇಕು ಅಂತ ತಿಳ್ಕೊಂಡು ಏನು ಮಾಡ್ತಾ ಇದ್ದೀವಿ, ಕೆಲವೊಂದು ಕ್ವಾಂಟಿಟಿ ರೈತರಿಗೆ ಫ್ರೀ ಸೀಡ್ಸ್ ಕೊಟ್ಟು ನೀವು ಬೆಳೀರಿ, ಸೋಯಾಬೀನ್ ಬೆಳೀರಿ, ಆಮೇಲೆ ಶೇಂಗಾ ಬೆಳೀರಿ, ಸೂರ್ಯಕಾಂತಿ ಹೆಚ್ಚಿನ ಬೆಳೀರಿ. ಅವ್ರಿಗೆ ಸೀಡ್ಸ್ ಅಷ್ಟೇ ಕೊಡೋದಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಬೀಜೋಪಚಾರ ಕೆಮಿಕಲ್ಸು, ಟಾನಿಕು ಎಲ್ಲ ಕೊಡ್ತೇವೆ. ಆಮೇಲೆ ಒಂದು 3-4 ತರಬೇತಿ ಕೊಡ್ತೀವಿ ಅವ್ರಿಗೆ, ಯಾವ ರೀತಿ ಬೆಳಿ, ಯಾವ ರೀತಿ ವೈಜ್ಞಾನಿಕ ನಾವು ಕೃಷಿ ಮಾಡಬೇಕು ಅಂತ ನಾವು ಹೇಳಿಕೊಟ್ಟು ಎಣ್ಣೆ ಕಾಳು ಉತ್ಪಾದನೆ ಕೂಡ ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ. ಆಮೇಲೆ ಪಲ್ಸಸ್ ದ್ವಿದಳ ಧಾನ್ಯಗಳು ಅದು ಕೂಡ ನಮ್ಮಲ್ಲಿ ಕೊರತೆ ಆಗ್ತಾ ಇದೆ ಭಾರತ ದೇಶನಾಗ. ಅದಕ್ಕೂ ನಾವೇನು ಮಾಡ್ತಾ ಇದ್ದೇವೆ, ಮಿಷನ್ ಆನ್ ಆತ್ಮ ನಿರ್ಭರತಾ ಆನ್ ಪಲ್ಸಸ್ ಅಂತ ಭಾರತ ಸರ್ಕಾರದವ್ರು ಕೊಟ್ಟಿದ್ದಾರೆ, ಅದರಲ್ಲಿ ಕೂಡ ಈ ಡೆಮಾನ್ಸ್ಟ್ರೇಷನ್ಗಳು ಪ್ರಾತ್ಯಕ್ಷಗಳನ್ನು ಕೊಡ್ತಕ್ಕಂಥದ್ದು, ಕಿರುಚೀಲಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಏನಂತಂದ್ರೆ ರೈತ ಬಾಂಧವರು ಇವತ್ತು ದಿವಸ ಮೊದಲ 30-40 ವರ್ಷದ ಹಿಂದೆ SSLC ಒಳಗೆ ಮತ್ತು PUC ಒಳಗೆ ಯಾರು ಅನುತೀರ್ಣ ಆಗ್ತಿದ್ರು, ಫೇಲ್ ಆಗ್ತಿದ್ರಲ್ಲ, ಅವ್ರನ್ನ ಕೃಷಿ ಕಡ್ದೆ ಅಗ್ರಿಕಲ್ಚರ್ಗೆ ದಬ್ತಿದ್ರು. ಈ ಕಾಲ ಆ ಕಾಲ ಈಗ ಉಳಿದಿಲ್ಲ. BSc ಕೃಷಿ ಒಳಗೆ ಯಾವುದೇ ಒಂದು ಡಿಗ್ರಿ ಒಳಗೆ ಗೋಲ್ಡ್ ಮೆಡಲ್ ರ್ಯಾಂಕ್ ಸ್ಟೂಡೆಂಟ್ಸ್ ಅಂಥವ್ರು ಇವತ್ತು ಕೃಷಿ ಕಡೆ ಬರಬೇಕಾಗಿ. ಅಷ್ಟು ಜಟಿಲವಾಗಿ ಕೃಷಿ ಒಳಗೆ ಸಮಸ್ಯೆ ಇರೋದ್ರಿಂದ ಅಂಥವ್ರು ಏನ್ರಿ ಕೃಷಿ ಕಡೆ ಬಂದ್ರೆ ಇವತ್ತಿನ ದಿವಸ ಕೃಷಿಯ ಒಂದು ಕೂಡ ಉದ್ಯಮಿಯಾಗಿ ನಾವು ನೋಡಬಹುದು. ರೈತ ಬಾಂಧವರು ಕೂಡ ಕಾಲಕಾಲಕ್ಕೆ ಅವ್ರ ಜ್ಞಾನದ ಮಟ್ಟವನ್ನು ಹೆಚ್ಚು ಮಾಡಿಕೊಂಡು ತಂತ್ರಜ್ಞಾನವನ್ನು ಬಳಸ್ಕೊಂಡು ವಿಜ್ಞಾನದಲ್ಲಿ ಆಗಿರತಕ್ಕಂಥ ಆವಿಷ್ಕಾರವನ್ನು ಬಳಸ್ಕೊಂಡು ಕೃಷಿ ಇಲಾಖೆ ಜೊತೆ, ಯೂನಿವರ್ಸಿಟಿ ಜೊತೆ, ಆಮೇಲೆ ಪ್ರೋಗ್ರೆಸಿವ್ ಫಾರ್ಮರ್ಸ್ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲಸ ಮಾಡ್ತಕ್ಕಂಥ ರೈತರ ಜೊತೆ ಸಂಪರ್ಕ ಇಟ್ಕೊಂಡು ಇವತ್ತು ಕೃಷಿ ಮಾಡಿದರೆ ಅವರು ಚೆನ್ನಾಗಿ ಕೃಷಿ ಮಾಡ್ಬೋದು, ಆರ್ಥಿಕವಾಗಿ ಕೂಡ ಸಬಲರಾಗ್ಬೋದು ಅಂತಕೊಂಡು ನಮಗೆ ಮನದಟ್ಟಾಗಿದೆ. ನಾ ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಏನು ವಿನಂತಿ ಮಾಡಿದೆ ಅಂತಂದ್ರೆ, ಜಿಲ್ಲೆ ಒಳಗೆ ರೈತ ಸಂಪರ್ಕ ಕೇಂದ್ರ ಅದಾವ, ರೈತ ಪ್ರತಿಯೊಂದು ಹೋಬಳಿಗೆ ರೈತ ಸಂಪರ್ಕ ಕೇಂದ್ರ ಅದಾವ. ಅಲ್ಲಿ MSc ಅಗ್ರಿ PhD ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ಕೊಟ್ಟಿದ್ದೆವು. ತಾಲೂಕಿನಾಗ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿ ಇರ್ತೈತಿ, ಆಮೇಲೆ ಉಪನಿರ್ದೇಶಕರ ಕಚೇರಿಗಳು ಇರ್ತೈತಿ, ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಜಂಟಿ ನಿರ್ದೇಶಕರ ಕಚೇರಿ. ಯಾವತ್ತೂ ಅವರಿಗೆ ನಮ್ಮ ಬಾಗಲಾತ ಇರ್ತೈತಿ, ಯಾವತ್ತೂ ಅವ್ರು ನಮಗೆ ಸಂಪರ್ಕ ಮಾಡಬಹುದು, ಇಲಾಖೆಯ ಕಾರ್ಯಕ್ರಮ ತಿಳ್ಕೊಬಹುದು, ಮತ್ತು ವಿಜ್ಞಾನ ತಂತ್ರಜ್ಞಾನ ಕೂಡ ತಿಳ್ಕೊಬಹುದು ಅಂತಕ್ಕಂಥದ್ದನ್ನು ಹೇಳಿ, ತಾವು ಈ ಕೃಷಿ ಇಲಾಖೆಯ ಎಲ್ಲ ಯೋಜನೆಗಳ ಸವಲತ್ತನ್ನು ತಾವು ಪಡಿಬೇಕು ತಿಳ್ಕೊಂಡು ವಿನಂತಿ ಮಾಡ್ತಾ
2: ಇದ್ದೀನಿ. ಇಲ್ಲಿವರೆಗೆ ರೈತರಿಗೆ ಏನೇನು ಮುಂಗಾರಂಗಾಮಲ್ಲಿ ಸಲಹೆಗಳು ಬೇಕಂತೇಳಿ ಒಂದು ಕಾರ್ಯಕ್ರಮವನ್ನು ವೇಣುಧ್ವನಿ ವಾಹಿನಿಯವರು ಮಾಡಿದ್ದೀರಿ, ತಮಗೆ ಕೃತಜ್ಞತೆಗಳು. ಆಮೇಲೆ ಈ ಜಿಲ್ಲೆಯ ಎಲ್ಲ ರೈತರು ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಏನು ಸಲಹೆಗಳನ್ನು ಕೊಟ್ಟರು ಅವನ್ನ ಪಾಲನೆ ಮಾಡಿರಿ. ಆಮೇಲೆ ರೈತ ಸಂಪರ್ಕ ಕೇಂದ್ರಗಳಂದ್ರೆ ರೈತ ಮಿತ್ರ ಕೇಂದ್ರಗಳು, ಅದಕ್ಕೆ ತಾವು ಬರೇ ಯಾವ್ದಾರ ಸಬ್ಸಿಡಿಗೋಸ್ಕರ ಮಾತ್ರ ಬರದೆ ತಂತ್ರಜ್ಞಾನದ ಸಂಬಂಧ ತಾವು ಸಂಪರ್ಕದಲ್ಲಿದ್ದು, ಆಮೇಲೆ ಅಡ್ವಾನ್ಸ್ ಆಗಿ ಅಂದ್ರೇನು ಯಾವುದೇ ಬಿತ್ತನೆ ಆಗಲಿ ರೋಗ ಕೀಟ ಆಗಲಿ ಅಲ್ಲಿ ಏನು ಮಾಹಿತಿಯನ್ನು ನಾವು ಪಡ್ಕೊಂಡು ಅದರಂತೆ ನೀವು ನಡ್ಕೊಂಡ್ರೆ ಕೃಷಿಯಲ್ಲಿ ಸಾಗುವಳಿ ವೆಚ್ಚ ಕಡಿಮೆ ಮಾಡ್ಬೋದು. ಆನಂತರ ನಿವ್ವಳ ಆದಾಯ ಅಂತ ಹೇಳಿ ಅಂದ್ರೆ ಆದಾಯ ತಗೊಂಡು ಅದರಲ್ಲಿ ಹೆಚ್ಚಿಗೆ ಖರ್ಚು ಮಾಡೋದು ಉಪಯೋಗಿಲ್ಲ, ಕಡಿಮೆ ಖರ್ಚಿನಲ್ಲಿ ನಾವು ಹೆಚ್ಚಿನ ಇಳುವರಿಯನ್ನು ಪಡೀರಿ ಅಂತೇಳಿ ರೈತ ಬಾಂಧವರಲ್ಲಿ ನಾನು ವಿನಂತಿ ಮಾಡಿ ನಾನು ಮತ್ತೊಮ್ಮೆ ರೈತ ಬಾಂಧವರಿಗೆ ಶುಭವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಸರ್.
2: ನಮಸ್ಕಾರ.
3: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
4: ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
3: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
4: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
3: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
5: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here and your place in it is waiting. Don't miss the opportunity to own a home in the city's most talked about address where care meets comfort. Call us today at 776047729 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.

0: ಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0832 4 0322 ಅಥವಾ www.ale-tech.ac.in ಗೆ ಭೇಟಿ ನೀಡಿ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831-255-2500 ಮತ್ತು 2473-777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ.
2: KLE ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
3: Seasons change, but your brilliance is timeless. P&G brings you the exclusive change of season offer.
4: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
3: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: KLE टेक्नॉलॉजिकल युनिवर्सिटी बेळगाव 2026 आणि 27 साठी प्रवेश प्रक्रिया सुरू झाली आहे. डॉक्टर एम एस शेषगिरी कॅम्पस बेळगाव, KCET कोड E036 आणि कॉमेड के कोड E065. 2025 आणि 26 मध्ये 500 पेक्षा अधिक प्लेसमेंट ऑफर्स प्राप्त. विद्यार्थ्यांना वार्षिक 16 LPA पर्यंत उच्चतम पॅकेज. 150 अधिक अनुभवी प्राध्यापक, तसेच 50 अधिक PhD धारक शिक्षक. अत्याधुनिक लर्निंग फॅक्टरी, टिंकरिंग लॅब आणि वायफाय सुविधेसह हॉस्टेल व्यवस्था. उपलब्ध अभ्यासक्रम बायोमेडिकल इंजिनिअरिंग, केमिकल इंजिनिअरिंग, सिव्हिल इंजिनिअरिंग, कम्प्युटर सायन्स अँड इंजिनिअरिंग, UG कोर्सेस कम्प्युटर सायन्स अँड इंजिनिअरिंग, AI, इलेक्ट्रॉनिक्स अँड कम्युनिकेशन इंजिनिअरिंग, इलेक्ट्रिकल अँड इलेक्ट्रॉनिक्स इंजिनिअरिंग, मेकॅनिकल इंजिनिअरिंग, BCA, PG कोर्सेस, MCA, MBA, MTech इन स्ट्रक्चरल इंजिनिअरिंग, सिव्हिल. इन्फोसिस, ज्युनिपर, HPE, फेडरल बँक आणि बोश यासारख्या 60 अधिक नामांकित कंपन्यांची कॅम्पस व्हिजिट. अधिक माहितीसाठी संपर्क करा 08312440322 आणि www.kletech.ac.in या वेबसाईटला व्हिजिट करा.
2: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-98-21222. Visit kcpt.kaher.edu.in. KLE College of Physiotherapy, empowering your future in healthcare.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केल अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवनकुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
2: KLE Technological University, Belagavi. Admissions open for 2026-27. Dr. M.S. Sheshgiri Campus, Belagavi. KCET code E036. More than 500 placement offers were received in 2025-26. Students secured a highest annual package of up to 16 lakh per annum. The university has 150-plus experienced faculty members and 50-plus doctoral degree holders. Well-equipped learning factory, tinkering lab and Wi-Fi-enabled hostel facilities are available. UG courses, biomedical engineering, chemical engineering, civil engineering, computer science and engineering, AI, electronics and communication engineering, electrical and electronics engineering, mechanical engineering, BCA, PG courses, MCA, MBA and M.Tech in structural engineering, civil. 60 plus companies including Infosys, Juniper Networks, HPE, Federal Bank and Bosch visit the campus for recruitment. For more information, call 0831-244-0322 or visit www.kletech.ac.in.
3: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry, visit to Messrs. Purushottam Narayan Gadgil, Seraph and Jewelers today. Terms and conditions apply.
3: ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. ಕೆಸಿಇಟಿ ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500+ ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಕನಿಷ್ಠ ಪ್ಯಾಕೇಜ್ ದೊರೆತಿದೆ. 150+ ಅನುಭವಿ ಶಿಕ್ಷಕರು ಹಾಗೂ 50+ ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0832 4 0322 ಅಥವಾ www.ale.tech.ac.in ಗೆ ಭೇಟಿ ನೀಡಿ.

ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದಲ್ಲಿನ ವಿದ್ಯಮಾನಗಳ ಮೇಲೆ ಭಾರತ ಸೂಕ್ಷ್ಮ ಗಮನ. ಹರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಸುರಕ್ಷಿತ ನೌಕಾಯಾನಕ್ಕೆ ಕರೆ. ಯುವ ಜನತೆಯ ಕೌಶಲ್ಯ ಹೆಚ್ಚಿಸುವಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಮುಖ ಪಾತ್ರ. ಕೇಂದ್ರ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಅಭಿಮತ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲನೆಯ ಸೆಮಿಫೈನಲ್ನಲ್ಲಿ ಇಂದು ಫ್ರಾನ್ಸ್ ಸ್ಪೇನ್ ಮುಖಾಮುಖಿ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲನೇ ಪಂದ್ಯದಲ್ಲಿ ಭಾರತಕ್ಕೆ 259 ರನ್ಗಳ ಗುರಿ ನೀಡಿದ ಇಂಗ್ಲೆಂಡ್. ವಾರ್ತೆಗಳ ವಿವರ. ಪಶ್ಚಿಮ ಏಷ್ಯಾದಲ್ಲಿನ ವಿದ್ಯಮಾನಗಳನ್ನು ಭಾರತ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ಹರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಸುರಕ್ಷಿತ ನೌಕಾಯಾನ ಮತ್ತು ವಾಣಿಜ್ಯ ಸಂಚಾರಕ್ಕೆ ಕರೆ ನೀಡಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ಜಾಗತಿಕ ಆರ್ಥಿಕತೆ ಮತ್ತು ಇಂಧನ ಭದ್ರತೆ ದೃಷ್ಟಿಯಿಂದ ಈ ಜಲಮಾರ್ಗದ ಸುರಕ್ಷತೆ ಪ್ರಮುಖವಾಗಿದೆ ಎಂದು ಹೇಳಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಅವರು, ಈ ಪ್ರತಿಭಟನೆಗಳು ಪಾಕಿಸ್ತಾನದ ದಶಕಗಳ ದುರಾಡಳಿತ ಮತ್ತು ಮೂಲಭೂತ ಹಕ್ಕುಗಳ ನಿರಾಕರಣೆಯ ನೇರ ಫಲವಾಗಿದೆ ಎಂದು ತಿಳಿಸಿದ್ದಾರೆ. ಹರ್ಮುಜ್ ಜಲಸಂಧಿಯ ಮೂಲಕ ಹಾದುಹೋಗುತ್ತಿದ್ದ ಎಂಟಿ ಅಲ್ಬಹಿಯ ಮತ್ತು ಎಂಟಿ ಮೊಂಬಾಸ ಎಂಬ ಎರಡು ವಾಣಿಜ್ಯ ಹಡಗುಗಳ ಮೇಲೆ ಇಂದು ನಡೆಯಲಿರುವಂತಹ ದಾಳಿಗೆ ಸಂಬಂಧಿಸಿದಂತೆ ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿರುವಂತಹ ಇರಾನ್ ರಾಯಭಾರಿ ಕಚೇರಿಯ ಉಪಮುಖ್ಯಸ್ಥರನ್ನು ಇಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯಕ್ಕೆ ಕರೆಸಲಾಗಿದ್ದು ದಾಳಿಯ ವಿರುದ್ಧ ತೀವ್ರ ಪ್ರತಿಭಟನೆ ದಾಖಲಿಸಲಾಗಿದೆ. ದಾಳಿಗೆ ಒಳಗಾದಂತಹ ಎರಡು ಹಡಗುಗಳಲ್ಲಿದ್ದಂತಹ 46 ಸಿಬ್ಬಂದಿ ಪೈಕಿ 30 ಮಂದಿ ಭಾರತೀಯ ನಾವಿಕರಾಗಿದ್ದಾರೆ. ಈ ಪೈಕಿ ಎಂಟಿ ಅಲ್ ಬಹಿಯ ಹಡಗಿನಲ್ಲಿದ್ದಂತಹ 12 ಭಾರತೀಯರಲ್ಲಿ ಒಬ್ಬರು ಮೃತಪಟ್ಟಿದ್ದು ಮತ್ತೊಬ್ಬರು ಗಾಯಗೊಂಡಿದ್ದಾರೆ. ಇನ್ನು ಎಂಟಿ ಮೊಂಬಾಸ ಹಡಗಿನಲ್ಲಿದ್ದಂತಹ 18 ಭಾರತೀಯರಲ್ಲಿ 9 ಮಂದಿ ಗಾಯಗೊಂಡಿದ್ದು ಇವರಲ್ಲಿ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಯುಎಇನಲ್ಲಿ ಇರುವಂತಹ ಭಾರತೀಯ ರಾಯಭಾರ ಕಚೇರಿ ಬಾಧಿತ ನಾವಿಕರಿಗೆ ಅಗತ್ಯ ನೆರವು ನೀಡಲು ಅಲ್ಲಿನ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸುತ್ತಿದೆ. ಪಶ್ಚಿಮ ಏಷ್ಯಾ ವಲಯದಲ್ಲಿ ಮುಕ್ತ ಮತ್ತು ಸುರಕ್ಷಿತ ನೌಕಾಯಾನಕ್ಕೆ ಅಡ್ಡಿಪಡಿಸುವ ಇಂತಹ ಹಿಂಸಾಚಾರವನ್ನು ತಕ್ಷಣವೇ ನಿಲ್ಲಿಸಿ ಶಾಂತಿ ಮತ್ತು ಸ್ಥಿರತೆಗಾಗಿ ರಾಜತಾಂತ್ರಿಕ ಮಾತುಕತೆಗೆ ಮರಳುವಂತೆ ಭಾರತ ಕರೆ ನೀಡಿದೆ. ಕೃತಕ ಬುದ್ಧಿಮತ್ತೆ ಮತ್ತು ಯುವ ಜನತೆಯ ಕೌಶಲ್ಯವನ್ನು ಪರಿಣಾಮಕಾರಿಯಾಗಿ ಹೆಚ್ಚಿಸಬಲ್ಲದು ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ತಿಳಿಸಿದ್ದಾರೆ. ಹೈದರಾಬಾದ್ನಲ್ಲಿ ನಡೆದಂತಹ ಬ್ರಿಕ್ಸ್ ವ್ಯಾಪಾರ ಒಕ್ಕೂಟ ವೇದಿಕೆಯ ಶೃಂಗಸಭೆಯಲ್ಲಿ

ಸ್ಕಿಲ್ ಇಂಡಿಯಾ ಪ್ರತಿಯೊಬ್ಬರೂ ಜವಾಬ್ದಾರಿಯುತವಾಗಿ ಬಳಸಬೇಕು ಎಂದು ಕರೆ ನೀಡಿದ್ದಾರೆ. ತಂತ್ರಜ್ಞಾನದ ಬದಲಾವಣೆಯಿಂದ ಉದ್ಯೋಗ ನಷ್ಟವಾಗುವ ಭೀತಿಯಿಂದ ಹೊರಬಂದು ತಮ್ಮ ಕೌಶಲ್ಯಗಳನ್ನು ಕಾರ್ಮಿಕರು ನವೀಕರಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಇದೇ ವೇಳೆ ಅವರು ಬ್ರಿಕ್ಸ್ ರಾಷ್ಟ್ರಗಳ ನಡುವಿನ ಪರಸ್ಪರ ಸಹಕಾರ ಎಲ್ಲರ ಜಂಟಿ ಬೆಳವಣಿಗೆಗೆ ಪೂರಕವಾಗಲಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಹೈದರಾಬಾದ್ನ ಸನತ್ ನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಇಂದು 211 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಅತ್ಯಾಧುನಿಕ ಹೊರರೋಗಿ ವಿಭಾಗದ ಕಟ್ಟಡವನ್ನು ಉದ್ಘಾಟನೆ ಮಾಡಿದರು. ಇದೇ ವೇಳೆ ಅವರು ದೇಶದಾದ್ಯಂತ 650 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಇತರೆ 6 ಇಎಸ್ಐಸಿ ಯೋಜನೆಗಳಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದರು. ಭೂಸ್ವಾಮ್ಯದ ಸಂಪೂರ್ಣ ಪ್ರಕ್ರಿಯೆಯನ್ನು ನಿರ್ವಹಿಸಲು ರೈಲ್ ಭೂಮಿ ಪೋರ್ಟಲ್ ಬಿಡುಗಡೆ ಮಾಡಲಾಗುವುದು ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತೀಯ ರೈಲ್ವೆಯ ಆಧುನೀಕರಣದ ಗುರಿಯೊಂದಿಗೆ ಕೈಗೊಳ್ಳಲಾಗಿರುವ ಸುಧಾರಣೆಗಳ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ನಿರ್ಮಾಣ ವಲಯದಲ್ಲಿ ಸಚಿವಾಲಯ ಹಲವು ಸುಧಾರಣೆಗಳನ್ನು ತಂದಿದೆ ಎಂದು ಹೇಳಿದ್ದಾರೆ. ದೇಶದಲ್ಲಿ ರಸಗೊಬ್ಬರಗಳ ಸಾಗಣೆಗೆ ಸಾಂಪ್ರದಾಯಿಕ ಮುಚ್ಚಿದ ವ್ಯಾಗನ್ಗಳ ಬದಲಾಗಿ ಇನ್ಮುಂದೆ ವಿಶೇಷವಾಗಿ ವಿನ್ಯಾಸಗೊಳಿಸಲಾದಂತಹ ಕಂಟೈನರ್ಗಳನ್ನು ಬಳಸಲು ಅನುಮತಿ ನೀಡುವ ಪ್ರಮುಖ ನೀತಿ ಸುಧಾರಣೆಗಳನ್ನು ಸಚಿವರು ಪ್ರಕಟಿಸಿದರು. ಪ್ರಸ್ತುತ

0: ಆಯೋಜನೆ ಮಾಡಲಾಗಿರುವಂತಹ 13 ದಿನಗಳ ಬೈಕ್ ಸಾಹಸ ಯಾತ್ರೆ ಶೌರ್ಯ ವಿಜಯ್ ಯಾತ್ರೆಗೆ ನವದೆಹಲಿಯ ರಾಷ್ಟೀಯ ಯುದ್ಧ ಸ್ಮಾರಕದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಈ ಯಾತ್ರೆ ಯುವ ಜನರಲ್ಲಿ ದೇಶಭಕ್ತಿಯನ್ನು ಜಾಗೃತಗೊಳಿಸಲಿದೆ. 1999 ಕಾರ್ಗಿಲ್ ಯುದ್ಧದ ಗೆಲುವು ದೇಶದ ಅಖಂಡತೆ ಮತ್ತು ಗೌರವದ ಮೇಲಿನ ಯಾವುದೇ ಆಕ್ರಮಣಕ್ಕೆ ಭಾರತ ನೀಡುವ ಪ್ರಬಲ ಉತ್ತರದ ಸಂಕೇತವಾಗಿದೆ ಎಂದು ಹೇಳಿದ್ದಾರೆ. ಒಂದು ಯಾತ್ರೆ ಒಂದು ರಾಷ್ಟ್ರ ಒಂದು ಸಲಾಮು ಘೋಷವಾಕ್ಯದಡಿ ಹೊರಟಿರುವಂತಹ 28 ಸವಾರರ ತಂಡ 1900 ಕಿಲೋಮೀಟರ್ ಕ್ರಮಿಸಿ ಇದೇ 26ರಂದು ಲಡಾಖ್ನ ಡ್ರಾಸ್ನಲ್ಲಿರುವಂತಹ ಕಾರ್ಗಿಲ್ ಯುದ್ಧ ಸ್ಮಾರಕ ತಲುಪಲಿದೆ. ಭಾರತ ಮತ್ತು ಯುಕೆ ನಡುವಿನ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿಗೆ ಬರಲಿದ್ದು, ದ್ವಿಪಕ್ಷೀಯ ವ್ಯಾಪಾರದಲ್ಲಿ ಹೊಸ ಅಧ್ಯಾಯ ಆರಂಭವಾಗಲಿದೆ ಎಂದು ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ತಿಳಿಸಿದ್ದಾರೆ. ಇದು ದೇಶದ ವ್ಯಾಪಾರ ಇತಿಹಾಸದ ಪ್ರಮುಖ ಮೈಲಿಗಲ್ಲು ಎಂದು ಅವರು ಬಣ್ಣಿಸಿದ್ದಾರೆ. ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ಈ ಒಪ್ಪಂದ ಸುಂಕಗಳನ್ನು ಕಡಿಮೆ ಮಾಡುವುದರ ಜೊತೆಗೆ ಭಾರತದ ಕೃಷಿ ಮತ್ತು ಡೈರಿ ವಲಯಗಳಿಗೆ ರಕ್ಷಣೆ ಒದಗಿಸಲಿದೆ. ಅಲ್ಲದೆ ಡಿಜಿಟಲ್ ವ್ಯಾಪಾರ, ಎಂಎಸ್ಎಂಇ ಮತ್ತು ಪರಿಸರ ಕ್ಷೇತ್ರಗಳಲ್ಲೂ ಇದು ಒಳಗೊಂಡಿದೆ ಎಂದು ಹೇಳಿದ್ದಾರೆ. ವಿಶೇಷವಾಗಿ ದ್ವಿಗುಣ ಕೊಡುಗೆ ಸಮಾವೇಶ ವ್ಯವಸ್ಥೆಯಡಿ ಯುಕೆಗೆ ತಾತ್ಕಾಲಿಕವಾಗಿ ತೆರಳುವ ಭಾರತೀಯ ವೃತ್ತಿಪರರು ಅಲ್ಲಿ ಸಾಮಾಜಿಕ ಭದ್ರತಾ ವಂತಿಕೆ ಪಾವತಿಸುವುದರಿಂದ ವಿನಾಯಿತಿ ಪಡೆಯಲಿದ್ದಾರೆ. ಈ ಒಪ್ಪಂದದಿಂದ ದೇಶದ ರೈತರು, ಸಣ್ಣ ಉದ್ಯಮಗಳು ಹಾಗೂ ಕಡಲ ಆಹಾರ ರಫ್ತುದಾರರಿಗೆ ಹೊಸ ಜಾಗತಿಕ ಅವಕಾಶಗಳು ಮುಕ್ತವಾಗಲಿವೆ ಎಂದು ಅವರು ತಿಳಿಸಿದ್ದಾರೆ. ಭಾರತ ಮಾಲ್ಡೀವ್ಸ್ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕಾ ಯೋಜನೆಗಳಿಗೆ ಪ್ರಮುಖ ಉತ್ತೇಜನವಾಗಿ ಉಭಯ ರಾಷ್ಟ್ರಗಳ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದದ ಮೊದಲ ಸುತ್ತಿನ ಮಾತುಕತೆಗಳು ಯಶಸ್ವಿಯಾಗಿ ಸಂಪನ್ನಗೊಂಡಿವೆ. ಕಳೆದ ಒಂದು ವಾರದಲ್ಲಿ ವರ್ಚುವಲ್ ಮಾದರಿಯಲ್ಲಿ ಮಾತುಕತೆಗಳು ನಡೆದಿವೆ. ಚರ್ಚೆಯ ಸಂದರ್ಭದಲ್ಲಿ ಉಭಯ ರಾಷ್ಟ್ರಗಳು ವಿವಿಧ ವ್ಯಾಪಾರ ವಿಷಯಗಳಲ್ಲಿ ಪ್ರಗತಿ ಸಾಧಿಸಿದ್ದು ಹಲವು ಪ್ರಮುಖ ಅಂಶಗಳ ಕುರಿತು ಒಮ್ಮತಕ್ಕೆ ಬಂದಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿಂದು ದೇಶದ ಆಹಾರ ಧಾನ್ಯ ಸಂಗ್ರಹಣಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಸಭೆಯಲ್ಲಿ ಉದ್ದೇಶಿತ ಸಂಗ್ರಹಣಾ ನೀತಿ ಮತ್ತು ಖಾಸಗಿ ಉದ್ಯಮಿಗಳ ಖಾತರಿ ಯೋಜನೆಯ ಪ್ರಗತಿಯನ್ನು ಪರಾಮರ್ಶಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಹರಿಯಾಣ ಮತ್ತು ಆಂಧ್ರಪ್ರದೇಶ ರಾಜ್ಯಗಳಲ್ಲಿ ಪ್ರಸ್ತುತ ನಡೆಯುತ್ತಿರುವಂತಹ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ವೇಳಾಪಟ್ಟಿಯನ್ನು ಭಾರತೀಯ ಚುನಾವಣಾ ಆಯೋಗ ಇನ್ನು 10 ದಿನಗಳ ಕಾಲ ವಿಸ್ತರಿಸಿದೆ. ಉಭಯ ರಾಜ್ಯಗಳಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು 24ರವರೆಗೆ ಮನೆ ಮನೆಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ಈ ಹಿಂದೆ ಇವತ್ತಿನವರೆಗೆ ಮಾತ್ರ ಈ ಪ್ರಕ್ರಿಯೆಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲನೆಯ ಸೆಮಿಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಫ್ರಾನ್ಸ್ ತನ್ನ ಸತತ 3ನೇ ಫಿಫಾ ವಿಶ್ವಕಪ್ ಫೈನಲ್ಗೇರಲು ಕಣಕ್ಕೆ ಇಳಿಯುತ್ತಿದ್ದರೆ ಸ್ಪೇನ್ 2010ರಲ್ಲಿ ಟ್ರೋಫಿ ಗೆದ್ದ ನಂತರದ ಚೊಚ್ಚಲ ವಿಶ್ವಕಪ್ ಫೈನಲ್ಗೇರುವ ವಿಶ್ವಾಸದಲ್ಲಿದೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ಬಾಸ್ಟನ್ನಲ್ಲಿ ನಡೆಯುತ್ತಿರುವಂತಹ ಭಾರತ ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ ಮೊದಲನೆಯ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ 47.5 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು 258 ರನ್ ಗಳಿಸಿ ಭಾರತಕ್ಕೆ 259 ರನ್ಗಳ ಗುರಿಯನ್ನು ನೀಡಿದೆ. ಭಾರತ ತಂಡವನ್ನು ಶುಭ್ಮನ್ ಗಿಲ್ ಮುನ್ನಡೆಸುತ್ತಿದ್ದು ಹಿರಿಯ ಅನುಭವಿ ಆಟಗಾರರಾದಂತಹ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಉಪಸ್ಥಿತಿ ತಂಡಕ್ಕೆ ಪ್ರಮುಖ ಉತ್ತೇಜನವಾಗಿದೆ. ಈ ಉಭಯ ಆಟಗಾರರು ಟಿ20 ಮತ್ತು ಟೆಸ್ಟ್ ಮಾದರಿಗಳಿಂದ ಈಗಾಗಲೇ ನಿವೃತ್ತಿಯನ್ನು ಘೋಷಿಸಿದ್ದು ಕೇವಲ ಏಕದಿನ ಮಾದರಿ ಪಂದ್ಯಗಳಲ್ಲಿ ಭಾರತದ ಪರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಣಕ್ಕೆ ಇಳಿಯುತ್ತಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದಲ್ಲಿನ ವಿದ್ಯಮಾನಗಳ ಮೇಲೆ ಭಾರತ ಸೂಕ್ಷ್ಮ ಗಮನ. ಹರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಸುರಕ್ಷಿತ ನೌಕಾಯಾನಕ್ಕೆ ಕರೆ. ಯುವ ಜನತೆಯ ಕೌಶಲ್ಯ ಹೆಚ್ಚಿಸುವಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಮುಖ ಪಾತ್ರ. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಭಿಮತ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲನೆಯ ಸೆಮಿಫೈನಲ್ನಿಂದು ಫ್ರಾನ್ಸ್ ಸ್ಪೇನ್ ಮುಖಾಮುಖಿ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲನೆಯ ಪಂದ್ಯದಲ್ಲಿ ಭಾರತಕ್ಕೆ 259 ರನ್ಗಳ ಗುರಿ ನೀಡಿದ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
2: ಹಲೋ ದೋಸ್ತೋ ಅಂಡ್ ವೆಲ್ಕಮ್.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: दोस्तों, दुश्मनी की जब हम बात करते हैं तो एक दुश्मनी जो हमारी है।
1: ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.